ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ವೈಶಾಖ ಮಾಸದ 20ನೇ ದಿನ, ಅಂದರೆ 2026ನೇ ಇಸ್ವಿ ಮೇ ತಿಂಗಳ 10ನೇ ತಾರೀಕು ಭಾನುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ವೇಳೆ 5:58. ಆತ್ಮೀಯ ಕೇಳುಗರೆಲ್ಲರಿಗೂ ಹೊಯ್ಸಳ ರಾಮಣ್ಣ ವಾಲ್ಮೀಕಿಯ ನಮಸ್ಕಾರಗಳು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಪ್ರಧಾನಿಯವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವುದಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ದೇಶಾದ್ಯಂತ 2026ರ 2ನೇ ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದ್ದಾರೆ. ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ಹೆಸರಿನಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಿಸಲು ವಿಸ್ತೃತ ಯೋಜನಾ ವರದಿ ಸಿದ್ದವಾಗಿದೆ. ಹಾಸನ ಜಿಲ್ಲೆಯ ಹಳೇಬೀಡಿನ ಯುನೆಸ್ಕೋ ತಾಣದಲ್ಲಿರುವ 10 ಎಕರೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಸ್ಮಾರಕವನ್ನು ನಿರ್ಮಿಸಲಾಗುತ್ತದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಖನೌ ಸೂಪರ್ ಜೆಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಶ್ರೋತೃಗಳ ನಮಸ್ಕಾರ. ಇನ್ನೀಗ ಕೇಳಿ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆಯ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಭಾವಗೀತೆ, ನಂತರ ಚಲನಚಿತ್ರಗೀತೆಗಳನ್ನು ಕೇಳುವಿರಿ. 9:00 ಇಂದಿನ ವಿಶೇಷ ಮದರ್ಸ್ ಡೇ ಕುರಿತಾದ ವಿಶೇಷ ಕಾರ್ಯಕ್ರಮ. 10:00 ಓಲ್ಡ್ ಇಸ್ ಗೋಲ್ಡ್. 11:02 ಹೊಸ ಹಾಡು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. 1:20 ಭಾನುವಾರದ ವಿಶೇಷ ಸಂದೇಶ ನಮಗೆ, ಸಂಗೀತ ನಿಮಗೆ. 14:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಿರಿ. 3:00 ಹಿಂದಿ ಕಾರ್ಯಕ್ರಮಗಳು ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ. 4:00 ನಮ್ಮ ನಿಲಯದಿಂದ ಕಾರ್ಯಕ್ರಮ ಪರಿಮಳ. 5:05 ಓಲ್ಡ್ ಇಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ನ್ಯಾಯವಾಣಿ. 6:55 ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:07 ಆಕಾಶ ಬುಟ್ಟಿ. 7:22 ಕಗ್ಗದ ಸಿರಿ. 8:02 ಬೆಳ್ಳಿ ಬದುಕು, ಭಾನುವಾರದ ವಿಶೇಷ ಕಾರ್ಯಕ್ರಮ. 9:15 ಹಿಂದಿ ಮೆಲೋಡಿಸ್. 10:02 ಪ್ರೇಮ ನಿನಾದ. ಕೆಳಗಡೆ ಇದಾಗಿತ್ತು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾದೋಪಾಸನೆ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.

ಕಾರ್ಯಕ್ರಮದ ಬದಲಿಗೆ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿದ್ದ ಗಜಮುಖನನ್ನು ನೆನೆಯುವ ಒಂದು ಗೀತೆಯನ್ನ ಕೇಳಿದ್ರಿ. ಈಗ ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿ ರಂಗಭಾರೋ ಪಾಂಡುರಂಗಾ

ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಒಂದು ಭಕ್ತಿಗೀತೆ.

ಪದ್ಧತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನ ಆಲಿಸುತ್ತಿರುವಿರಿ. ಕಾರ್ಯಕ್ರಮದ ಮುಂದಿನ ಗೀತೆ ಪುರಂದರ ದಾಸರ ರಚನೆ, ಗಾಯನ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ.

ಪಾಲಿಸಮ್ಮ ಮುದ್ದು ಶಾರದೆ, ಈ ಸಾಲುಗಳಿದ್ದ ಪುರಂದರದಾಸರ ರಚನೆಯನ್ನ ಕೇಳಿದ್ರಿ. ಈಗ ಕನಕದಾಸರ ರಚನೆ.

ಗೀತಾ ಬಿಆರ್ ಅವರ ಧ್ವನಿಯಲ್ಲಿದ್ದ ಕನಕದಾಸರ ರಚನೆಯನ್ನ ಕೇಳಿದ್ರಿ. ಈಗ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಒಂದು ಗೀತೆ.

ಎಂಜಿಎಸ್ವೈ 4 ಉದ್ಘಾಟನೆಯು ಮಧ್ಯಪ್ರದೇಶದ ಸೆಹೋರ್ ಜಿಲ್ಲೆಯ ಭೈರುಂಡಾದಲ್ಲಿ ಇಂದು ನಡೆಯಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಭಾರತ ಪ್ರವಾಸದಲ್ಲಿರುವ ಚಿಲಿಯ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪೆರೇಜ್ ಮಕೆನ್ನಾ ಅವರು ಇಂದು ದೆಹಲಿಯ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಳ್ಳಲಿದ್ದು, ನಾಳೆ ಭಾರತೀಯ ಆಹಾರ ಆಮದುದಾರರ ವೇದಿಕೆ ಹಾಗೂ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಗಳ ಸಂಘ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ 2025-26 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ತೊಗರಿ ಖರೀದಿಸುವ ಪ್ರಕ್ರಿಯೆ ಕಾಲಾವಧಿಯನ್ನು ಇದೇ 18 ವಿಸ್ತರಿಸಲಾಗಿದೆ. 2025-26 ಆರ್ಥಿಕ ವರ್ಷದಲ್ಲಿ ವಿಶಾಖಪಟ್ಟಣಂ ಬಂದರು ಪ್ರಾಧಿಕಾರ ವಿಪಿಎ 91.17 ಮೆಟ್ರಿಕ್ ಟನ್ ಸರಕು ಸಾಗಣೆ ಮಾಡಿದ್ದು ಇದುವರೆಗಿನ ಅತ್ಯಧಿಕ ಸಾಧನೆಯಾಗಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ್ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕಳೆದ ರಾತ್ರಿ ನಡೆದ ಐಪಿಎಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ದ 77 ರನ್ಗಳಿಂದ ಜಯಗಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ 25 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಬೆಳ್ಳಿ ಮಹೋತ್ಸವ ಆಚರಣೆ ಮತ್ತು ಪಿ

0: ದೇಶದೊಳಗ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: 7:05 ಪ್ರದೇಶ ಸಮಾಚಾರವನ್ನ ಕೇಳುವಿರಿ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
2: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದ್ಯಾ, ಕೇಳಿಸಲ್ವಾ? ನೋ ಶೇರಿಂಗ್.
2: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು, ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ

0: ಭೇಟಿ ನೀಡಲಿದ್ದಾರೆ. ಈ ಹಿನ್ನೆಲೆ ನಗರದಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆ ಹಾಗೂ ಸಂಚಾರ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ವರ್ಷ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ತನ್ನ 45ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದು, ಸಂಸ್ಥೆಯ ಸ್ಥಾಪಕ ರವಿಶಂಕರ್ ಗುರೂಜಿಯವರು ತಮ್ಮ 70ನೇ ಜನ್ಮದಿನವನ್ನು ಈ ಸಂದರ್ಭದಲ್ಲಿ ಆಚರಿಸಿಕೊಳ್ಳುತ್ತಿದ್ದಾರೆ. ಈ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಪ್ರಧಾನಮಂತ್ರಿಯವರ ಭೇಟಿ ನಿಗದಿಯಾಗಿದೆ. ಭೇಟಿ ಹಿನ್ನೆಲೆ ನಗರ ಪೊಲೀಸ್ ಇಲಾಖೆ ಪ್ರಮುಖ ಮಾರ್ಗಗಳಲ್ಲಿ ವಾಹನ ಸಂಚಾರ ಮತ್ತು ನಿಲುಗಡೆ ನಿಯಮಗಳಲ್ಲಿ ಬದಲಾವಣೆಗಳನ್ನು ಪ್ರಕಟಿಸಿದೆ. ಹೆಚ್ಎಎಲ್ ಪ್ರದೇಶ, ಹಳೆಯ ವಿಮಾನ ನಿಲ್ದಾಣ ರಸ್ತೆ ಹಾಗೂ ಟ್ರಿನಿಟಿ ಜಂಕ್ಷನ್ ಸುತ್ತಮುತ್ತ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ವಾಹನ ನಿಲುಗಡೆ ಸಂಪೂರ್ಣ ನಿಷೇಧಿಸಲಾಗಿದೆ. ಸುಗಮ ಸಂಚಾರಕ್ಕಾಗಿ ಪರ್ಯಾಯ ಮಾರ್ಗಗಳನ್ನು ಪೊಲೀಸ್ ಇಲಾಖೆ ಸೂಚಿಸಿದೆ. ಬೆಂಗಳೂರು ನಗರದ ಪ್ರಮುಖ ಭಾಗಗಳಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು, ಸಂಚಾರ ದಟ್ಟಣೆ ತಪ್ಪಿಸಲು ಮತ್ತು ಭದ್ರತೆ ಖಚಿತಪಡಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಿಎಸ್ ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣರಾದವರು. ಯಡಿಯೂರಪ್ಪ ಅವರ ಹೆಸರು ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿದೆ. ಕರ್ನಾಟಕದಲ್ಲಿ ಬಿಜೆಪಿಯನ್ನು ಆಡಳಿತಕ್ಕೆ ತಂದ ಯಡಿಯೂರಪ್ಪನವರು ರೈತರಿಗಾಗಿ ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ರೈತಪರ ನಾಯಕ. ರಾಜ್ಯದಲ್ಲಿ ಬಿಜೆಪಿಯಿಂದ 4 ಬಾರಿ ಮುಖ್ಯಮಂತ್ರಿಯಾಗಿ ಜನಸೇವೆ ಮಾಡಿದ ಜನನಾಯಕ ಎಂದು ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರಾಜಕಾರಣಕ್ಕೆ ಪ್ರವೇಶಿಸಿ 50 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿದ್ದ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಒಬ್ಬ ವ್ಯಕ್ತಿಯ ವಿಜೃಂಭಣೆಯಲ್ಲ, ಬದಲಾಗಿ ಸಾರ್ವಜನಿಕ ಜೀವನದಲ್ಲಿ 5 ದಶಕಗಳ ಹೋರಾಟ ಮತ್ತು ನಡೆದು ಬಂದ ಹಾದಿಯನ್ನು ನೆನಪು ಮಾಡುವ ದಿನ. ಶಿಕಾರಿಪುರದಿಂದ ವಿಧಾನಸೌಧದವರೆಗೂ ನಡೆದು ಬಂದ ಹಾದಿ ರೋಚಕವಾದುದು. ಈ ಪ್ರಯಾಣ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಂದ ಸಾಧ್ಯವಾಯಿತು ಎಂದರು. ಹಾಸನ ನಗರಕ್ಕೆ ಹೊಂದಿಕೊಂಡಂತೆ ಇರುವ ಶಾಂತಿಗ್ರಾಮ ಹೋಬಳಿಯ ಮಡೇನೂರಿನ 100 ಎಕರೆ ಅರಣ್ಯ ಭೂಮಿಯನ್ನು ಕೂಡಲೇ ವಶಕ್ಕೆ ಪಡೆದು ನೆಡುತೋಪು ಬೆಳೆಸಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ಅರಣ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತಾವು ಬೇಲೂರು ಪ್ರವಾಸದ ವೇಳೆ ಹಾಸನದ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಜೈವಿಕ ಇಂಧನ ಘಟಕದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆಬಾಳುವ ಭೂಮಿಯ ವೀಕ್ಷಣೆ ಮಾಡಿದ್ದು, ಬೆಲೆಬಾಳುವ ಅರಣ್ಯ ಭೂಮಿ ಸಂರಕ್ಷಣೆಗೆ ಆದೇಶ ನೀಡಿದರು. ಇದೇ ವೇಳೆ ಸಚಿವರು ಎತ್ತಿನಹೊಳೆ ಯೋಜನೆ ಕಾಮಗಾರಿ ನಡೆಯುತ್ತಿರುವ ಅರಣ್ಯ ಪ್ರದೇಶ, ಐದಳ್ಳ ಕಾವಲು, ರಾಮದೇವರ ಹಳ್ಳ ಕಾವಲು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಲಬುರಗಿಯ ರೊಟ್ಟಿಗೆ ಜಾಗತಿಕವಾಗಿ ಬೇಡಿಕೆ ಹೆಚ್ಚುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲಬುರಗಿ ರೊಟ್ಟಿ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ದೇಶಕ್ಕೆ ರಫ್ತು ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಲಬುರಗಿ ರೊಟ್ಟಿಯನ್ನು ವಿದೇಶಕ್ಕೆ ರಫ್ತು ಮಾಡಲು ಪುಣೆ ಮೂಲದ ಅಸ್ಸಾಂ ಟ್ರೇಡರ್ಸ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸೂಕ್ತ ಪ್ಯಾಕೇಜಿಂಗ್ ಮಾಡಿ ಕಲಬುರಗಿ ರೊಟ್ಟಿ ವಿದೇಶಕ್ಕೆ ಕಳುಹಿಸಲಾಗುತ್ತದೆ. ಇದರಿಂದಾಗಿ ನಮ್ಮ ಮಹಿಳೆಯರು ಆರ್ಥಿಕ ಚೇತರಿಕೆ ಕಂಡು ಸ್ವಾಭಿಮಾನದ ಬದುಕು ಸಾಗಿಸಲು ನೆರವಾಗಲಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ಗಡಿ ಗುರುತಿಸುವ ಕಾರ್ಯಕ್ಕೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನ ಮುಗಿದಿದ್ದು, ಶೀಘ್ರದಲ್ಲೇ ಚುನಾವಣೆ ನಡೆಸಲಾಗುವುದು. ಇದಾದ ನಂತರ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಸಹ ನಡೆಸಲಾಗುವುದು ಎಂದರು. ಹಿರಿಯೂರಿನಿಂದ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾ

0: ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 66 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ 3:15 ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೊನ್ನೇಹಳ್ಳಿ ಸಮೀಪದ ಜಿಗಣಿಪಾಳ್ಯದ ಬಳಿ ಗೊಬ್ಬರ ತುಂಬಿದ ಲಾರಿ ಹಾಗೂ ಆಲ್ಟೋ ಕಾರಿನ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಸುವರ್ಣಚಂದ್ರ ಮೂಲದ ಕುಮಾರ ನರಸಿಂಹಸ್ವಾಮಿ ಮತ್ತು ಗಾಯತ್ರಿ ಸೇರಿದಂತೆ ಕಾರಿನಲ್ಲಿದ್ದ 4 ಸಾವನ್ನಪ್ಪಿದ್ದು ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣ ನಜುಗುಜ್ಜಾಗಿದೆ. ದೇವರಾಯನದುರ್ಗದ ಶ್ರೀ ಭೋಗ ನರಸಿಂಹಸ್ವಾಮಿಯ ದರ್ಶನ ಮುಗಿಸಿ ಮಂಡ್ಯಕ್ಕೆ ಹಿಂತಿರುಗುತ್ತಿದ್ದಾಗ ಕುಣಿಗಲ್ ಕಡೆಯಿಂದ ತುಮಕೂರಿನತ್ತ ಸಾಗುತ್ತಿದ್ದ ಗೊಬ್ಬರ ತುಂಬಿದ ಲಾರಿ ಅಪ್ಪಳಿಸಿ ಅಪಘಾತ ಸಂಭವಿಸಿದೆ. ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತಲೂ ಮಿಗಿಲಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅನೇಕ ಸವಾಲುಗಳ ನಡುವೆಯೂ ಉತ್ತಮ ಶೈಕ್ಷಣಿಕ ಸಾಧನೆ ತೋರಿಸುತ್ತಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಶೈಕ್ಷಣಿಕ ವರ್ಷದ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಮೂಲಸೌಕರ್ಯ ಕಲ್ಪಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದ ಸಚಿವರು, ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳು, ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಹಾಗೂ ಗುಣಮಟ್ಟದ ಬೋಧನೆ ಒದಗಿಸುವ ದಿಸೆಯಲ್ಲಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಆರಂಭಗೊಂಡ 2 ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು ಎಂದು ಅವರು ಪ್ರತಿಪಾದಿಸಿದರು.
1: ನಮ್ಮ ದೇಶಿ ಬೀಜಗಳನ್ನು ಕಳೆದುಕೊಂಡ್ರೆ ಹೈಬ್ರಿಡ್ ಬೀಜಗಳು ಎಲ್ಲ ಕಡೆ ದೊರೆತಾ ಇದೆ, ಎಲ್ಲ ಅಂಗಡಿಗಳಲ್ಲಿ ದೊರೆತಾ ಇದಾವೆ. ನಾವು ದುಡ್ಡು ಕೊಡ್ತೇವೆ, ವಾಪಸ್ ಮತ್ತೆ ಬರುವ ವರ್ಷ ಅಂಗಡಿಯ ಮೊರೆಗೆ ಹೋಗಬೇಕಾಗಿದೆ. ಹಾಗಾಗಿ ದೇಶಿ ಬೀಜಗಳ ಸಂರಕ್ಷಣೆ ಮಾಡುವುದರಿಂದ ನಾವು ಪ್ರತಿ ವರ್ಷ ಅದನ್ನ ಉಳಿಸ್ಕೊಳ್ತಾ ಹೋಗಬಹುದು. ಹಾಗಾಗಿ ಸುಮಾರು ನಮ್ಮ ಭಾಗದಲ್ಲಿ ಒಂದು 5 ದೇಶಿ ಬೀಜ ಸಮುದಾಯ ಬೀಜ ಬ್ಯಾಂಕ್ ಅನ್ನು ಮಾಡಿದೆವು. ಇನ್ನು ಗೋ ತಾಲೂಕಿನಲ್ಲಿ ಮೊಳಲಿ ಅಂತ ಇದೆ, ಅಲ್ಲಿ ಒಂದು ಬೀಜ ಬ್ಯಾಂಕ್ ಅನ್ನು ಮಾಡಿದೆವು. ಹಲವಾರು ಗ್ರಾಮಗಳಲ್ಲಿ ನಾವು ಬೀಜ ಬ್ಯಾಂಕ್ಗಳನ್ನ ಮಾಡಿ ರೈತರಿಗೆ ಬೀಜವನ್ನು ಕೊಡುವಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. 1 kg ಬೀಜವನ್ನು ಕೊಟ್ಟಾಗ 2 kg ಬೀಜವನ್ನು ಅವರು ವಾಪಸ್ ಕೊಡುವಂತ ರೂಲ್ಸ್ ಅನ್ನು ಹಾಕಿದ್ದೀವಿ.
0: ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ರಷರ್, ಕಲ್ಲು ಗಣಿಗಾರಿಕೆ, ಮರಳುಗಾರಿಕೆ ಸೇರಿದಂತೆ ವಿವಿಧ ಗಣಿಗಾರಿಕೆಯಿಂದ ತೊಂದರೆಗೀಡಾದ ಪ್ರದೇಶಗಳಲ್ಲಿ ರಸ್ತೆ, ಶಾಲೆ ಮತ್ತು ಅಂಗನವಾಡಿ ಕಟ್ಟಡ ಸೇರಿದಂತೆ ಮೂಲಸೌಲಭ್ಯ ಅಭಿವೃದ್ಧಿಪಡಿಸಲು ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ ಅವಕಾಶವಿದೆ. 2015 ಇದುವರೆಗೆ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ 47.62 crore ಮೊತ್ತ ರೂಪಾಯಿ ಸಂಗ್ರಹವಾಗಿದೆ. ಗಣಿಗಾರಿಕೆಯ ರಾಯಲ್ಟಿಯ 10% ಖನಿಜ ಪ್ರತಿಷ್ಠಾನ ನಿಧಿಗೆ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

15 ನಿಮಿಷ ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಈ ದಿನದ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

0: ಈ ದಿನದ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಳವಳ್ಳಿ ಸುಂದರಮ್ಮ 4 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ರಂಗಭೂಮಿಯಲ್ಲಿ ಕಂಗೊಳಿಸಿದವರು. 18 ಮೊಳ ಸೀರೆ ಉಟ್ಟು ಅವರು ರಂಗಕ್ಕೆ ಬಂದರೆ ಎಲ್ಲರೂ ಹುಬ್ಬೇರಿಸುತ್ತಿದ್ದರು. ಮಹಿಳೆಯರು ವೇದಿಕೆ ಏರದ ಕಾಲ ಅದು. ಆಗ ಇವರು ಪುರುಷನ ಪಾತ್ರ ವಹಿಸ್ತಾ ಇದ್ರು. ನಾಟಕ ಕಂಪನಿಯನ್ನ ಸ್ಥಾಪಿಸಿದರು. ನಾಟ್ಯ ಶಾರದೆ ಬಿರುದನ್ನ ಮೈಸೂರು ಒಡೆಯರವರಿಂದಲೇ ಪಡೆದರು. ಗುಬ್ಬಿ ಕಂಪನಿಯ ಲಾಭಾಂಶದಲ್ಲಿ 5% ಗುಬ್ಬಿ ವೀರಣ್ಣ ಅವರು ಮಳವಳ್ಳಿ ಸುಂದರಮ್ಮ ಅವರಿಗೆ ಕೊಡ್ತಾ ಇದ್ರು. ಅಂದರೆ ಆ ಕಾಲದಲ್ಲಿ ಅವರ ಪ್ರಾಮುಖ್ಯತೆ ಎಷ್ಟಿತ್ತು ಅಂತ ಊಹಿಸಬಹುದು.
2: ಓಡಿ ಪೋದನೆ ಓಡಿ ಪೋದನೆ ಓಡಿ ಪೋದನೆ.
1: ಖ್ಯಾತ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರು ತಮ್ಮ 80ನೆಯ ವಯಸ್ಸಿನಲ್ಲಿ ಹಾಡಿದ್ದು.
2: ಓಡಿ ಪೋದನೆ ಓಡಿ ಪೋದನೆ
1: ಕೇಳೋಣ. ಕನ್ನಡ ರತ್ನ ಭಂಡಾರದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳು.
3: ಅದು ಈ ಸುಭದ್ರದಲ್ಲಿ ದೇವಸ್ಥಾನ ಸೀನು ಅಂತ ಒಂದು ಬರುತ್ತೆ, ಅರ್ಜುನ ಸುಭದ್ರೆ ಇದು ಮಾಡೋದು. ಆವಾಗ ಕೆಲವು ಇದು ಬಂತು. ಹಿಂದಿನ ಮಹಾರಾಜರು ಕೂಡ ಅದನ್ನು ಬಹಳ ಮೆಚ್ಚುಗೆ ಮಾಡಿ ಸರಿ ಅವರೇನೆ ನಿಂತುಕೊಂಡು ತಾಳ ಹಾಕಿ ಒನ್ಸ್ ಮೋರ್ ಅಂತ ಹೇಳಿ ಅವರೇ ಹೇಳಿದ್ದಾರೆ ಸರ್. ಅದು ಡೈಲಾಗ್ ಅದು ಅದು ಒಂದು ಸೀಸ್ ಪದ್ಯ ಅಂತ ಇತ್ತು. ಅದರಲ್ಲಿ ಒಂದು 7-8 ನುಡಿಗಳಿದೆ. ಅದನ್ನು ಹಾಡ್ತಾ ಇದ್ರೆ ಇನ್ನೂ ಆ ಕಾಲದಲ್ಲಿ ಅದನ್ನು ಬಹಳ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ತಿಳಿದಂಥ ಅವ್ರು ಹೇಳೋರು ಸರ್. ಅಷ್ಟು
2: ಬೇಡಿಕೊಂಡ್ರೆನ್ನ ನೋಡದ ತನ್ನು ಬೇಡಿಕೊಂಡ್ರೆ

ಮಳೆಗಾಲದಲ್ಲಿ ನಾವು ಕ್ಯಾಂಪ್ಗಳು ಮಾಡ್ತಾ ಇದ್ವು. ಆವಾಗ ಮಳೆ ಬಂದ್ಬಿಟ್ರೆ ಏನಿಲ್ಲ, ಊಟ ತಿಂಡಿಗಳಿಗೆ ತೊಂದರೆ ಆಗಿರೋದು. ಆವಾಗ ಕಂಪನಿ ಮುಚ್ಚಬೇಕಾಗಿ ಬರ್ತಾ ಇತ್ತಲ್ಲ ಸರ್, ಜನಗಳಿಗೆಲ್ಲ ನಾವು ಹೇಗೆ ಸಂಬಳ ಸಾಧ್ಯಗಳಿಗೆ ಕೊಟ್ಟು ಅವ್ರ ಊಟಕ್ಕೆ ತಿಂಡಿಗೆಲ್ಲ ನಾವು ಹೇಗೆ ಕೊಡಬೇಕಾಗಿತ್ತು. ಆವಾಗ ಅದು ಖಂಡಿತವಾಗೂ ಮುಚ್ಚಲೇಬೇಕಾಗಿ ಬಂದ್ಬಿಡ್ತು. ಆದ್ರಿಂದ ಅದು ಮುಚ್ಚೆ ನಾವು ಬಹಳ ತೊಂದರೆಗಳಿಗೆ ನಾವು ಗುರಿಯಾಗಬೇಕಾಗಿ ಬಂದ್ಬಿಡ್ತು. ಈಗಿನಷ್ಟು ಮುತುವರ್ಜಿ ಯಾವಾಗ ಇರಲಿಲ್ವಲ್ಲ ಸರ್, ಅಂದರೆ ಅದೆಲ್ಲ ಕಾರ್ಯತಃ ಬಂದರೆ ಮುತುವರ್ಜಿ ಇದೆ ಅಂತ ನಾನು ಹೇಳ್ತೀನಿ. ಕಾರ್ಯತಃ ಬರಬೇಕು ನೋಡಿ, ಅದು ಇವಾಗ ಬಹಳ ತೊಂದರೆ ಎಲ್ಲ ಇದೆ ಅಂತ ಹೇಳ್ತೀನಿ, ಬಹಳ ಹೀನ ಸ್ಥಿತಿಯಲ್ಲಿದೆ ಅಂತ ಹೇಳ್ತೀನಿ ಸರ್. ಸರ್ಕಾರ ಬಹಳವಾಗಿ ಸಹಾಯ ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂತ ಅಂದರೆ, ಒಳ್ಳೆ ನುರಿತಂಥ ಕಲಾವಿದರನ್ನು ಸೇರಿಸಬೇಕು, ಒಳ್ಳೊಳ್ಳೆ ನಾಟಕಗಳು ಪ್ರಾರಂಭ ಮಾಡಬೇಕು, ಒಳ್ಳೊಳ್ಳೆ ಥಿಯೇಟ್ರ್ಗಳು ಇವರು ಮಾಡುತ್ತೆ ಅಂದ್ಬಿಟ್ಟು ಅಂತ ಅಂದರೆ, ಆವಾಗ ಹೋಗಿ ನುರಿತಂಥ ಕಲಾವಿದರಿಂದ ಅದು ಕೆಲವು ನಾಟಕಗಳೆಲ್ಲ ತಗೊಂಡ್ಬಿಟ್ಟು ಅವರಿಗೆಲ್ಲ ಸರಿಯಾದಂಥದ್ದು ಒಂದು ಪ್ರ್ಯಾಕ್ಟೀಸೋ ಒಂದಿದೋ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಅಂದು ಹೇಳಿಬಿಟ್ಟು ಅವ್ರುಗಳು ಹೇಳೋದನ್ನು ಕೇಳಿ ನಡೆಸ್ಕೊಂಡು ಬಂದರೆ ಯಾತಕ್ಕಾಗೋದಿಲ್ಲ ಸರ್. ಅದು ಈ ಕಾಲಕ್ಕೆ ಆಗೋದಿಲ್ಲ ಸರ್. ಅವೆಲ್ಲ ಎಲ್ಲೆಲ್ಲಿ ಥಿಯೇಟ್ರ್ ಉಂಟೋ ಅಲ್ಲೆಲ್ಲಿ ಹೋಗಿ ಆಡಬೇಕು. ಇವಾಗ ಆಡ್ಬಿಟ್ಟು ಆ ಧನ ಸಹಾಯ ಮಾಡಿಕೊಂಡು ಗೌರ್ಮೆಂಟ್ನವ್ರು ಏನು ಕೊಡ್ತಾರೆ ಅದನ್ನು ಸೇರಿಸ್ಬಿಟ್ಟು ಎಲ್ಲ ದುಡ್ಡು ತಗೊಂಡು ಒಂದೊಂದು ಒಂದು ಕಲಾರಂಗಗಳು ಮಾಡಿದ್ರೆ ಯಾತಕ್ಕಾಗೋದಿಲ್ಲ ಸರ್, ಎಲ್ಲ ಆಗುತ್ತೆ. ಸುಮ್ಮನೆ ನಾವು ಆಗಬೇಕು ಆಗಬೇಕು ಅಂದರೆ ಸುಮ್ಮನೆ ಕೂತ್ಕೊಂಡ್ರೆ ಸರಿಯಾದಂಥವರು ಯಾರು ಇಲ್ಲ. ನಾವು ಮುಂದೆ ಏನಾದರೂ ಹಾಗೆ ದೈವ ಸಹಾಯದಿಂದ ಕಂಪನಿ ಮುಂದುವರಿಸಿದರೆ, ನಾವು ತಯಾರು ಮಾಡಿದ್ರೆ ಆ ಸ್ಥಾನಕ್ಕೆ ಬಂದು ನಿಲ್ಲಬಹುದು ಅವರು ಅಷ್ಟೇ. ನಾನು ಒಬ್ಬಳು ಒಂದು ವ್ಯಕ್ತಿ ಅಂತ

0: ನನಗೆ ಇವತ್ತು ಅನಿಸುತ್ತೆ, ಇವತ್ತು ಆ ಕಂಪನಿ ಚಾಮುಂಡೇಶ್ವರಿ ಕಂಪನಿ ಇನ್ನೂ ಮುಂದುವರಿಸಬೇಕು ಅಂತ ಅನ್ನೋ ಒಂದು ಅಭಿಲಾಷೆ ಇನ್ನೂ ಇದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಕೇಳಿದ್ರಲ್ಲ, ಈಗ ಭಾವಗೀತೆಗಳ ಸಮಯ.
1: ಕನ್ನಡ ರತ್ನ ಭಂಡಾರ

ಕಾರ್ಯಕ್ರಮದಲ್ಲಿ ಈಗ ಬಿ ಆರ್ ಲಕ್ಷ್ಮಣರಾವ್ ಅವರ ಒಂದು ರಚನೆ. ಇಂದು ವಿಶ್ವ ತಾಯಂದಿರ ದಿನ. ನಮ್ಮೆಲ್ಲ ಕೆಲವರಿಗೆ ಮದರ್ಸ್ ಡೇ ಶುಭಾಶಯಗಳು. ಮದರ್ಸ್ ಡೇ ಕುರಿತಾದ ವಿಶೇಷ ಕಾರ್ಯಕ್ರಮ ಇಂದು ಬೆಳಗ್ಗೆ 9 ಗಂಟೆಯಿಂದ

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಇದು ಆಕಾಶವಾಣಿ.
2: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
1: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
2: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕೇಸು ಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
1: ಸರ್ವೇ ಜನಾಃ ಸುಖಿನೋ ಭವಂತು,
2: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
2: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗುಜರಾತ್ ಟೈಟಾನ್ಸ್ಗೆ 77 ರನ್ಗಳ ಜಯ.

0: ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167ರ ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಉದ್ಘಾಟಿಸಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಇಂದು ಬೆಳಗ್ಗೆ ಚೆನ್ನೈನಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ವಿಜಯ್ ಅವರೊಂದಿಗೆ 9 ಟಿವಿಕೆ ಸಚಿವರು ಸಹ ಪ್ರಮಾಣವಚನ ಸ್ವೀಕರಿಸುವ ನಿರೀಕ್ಷೆ ಇದೆ. ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು 234 ಸದಸ್ಯರ ಸದನದಲ್ಲಿ 120 ಶಾಸಕರ ಬೆಂಬಲವನ್ನು ಪಡೆದ ನಂತರ ವಿಜಯ್ ಅವರನ್ನು ನಿಯೋಜಿತ ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದ್ದರು. ತಲಾ 2 ಶಾಸಕರನ್ನು ಹೊಂದಿರುವ ವಿಸಿಕೆ ಮತ್ತು ಐಯುಎಂಎಲ್ನಿಂದ ಬೆಂಬಲ ನೀಡಿದ ನಂತರ ವಿಜಯ್ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಿಸಲಾಯಿತು. ಲೋಕಭವನದ ಪ್ರಕಾರ ರಾಜ್ಯಪಾಲರು ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು ವಿಜಯ್ ಅವರನ್ನು ಆಹ್ವಾನಿಸಿದ್ದಾರೆ. ಇದೇ 13ರಂದು ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ರಾಜ್ಯಪಾಲರು ವಿಜಯ್ ಅವರಿಗೆ ನಿರ್ದೇಶನ ನೀಡಿದ್ದಾರೆ. ಕೇರಳದಲ್ಲಿ ಸರ್ಕಾರ ರಚನೆ ಕುರಿತು ಚರ್ಚಿಸಲು ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ನಿನ್ನೆ ನವದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ, ಪಕ್ಷದ ರಾಜ್ಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ದೀಪಾ ದಾಸ್ ಮುನ್ಷಿ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ಕೇರಳದ ಹಿರಿಯ ನಾಯಕರಾದ ರಮೇಶ್ ಚೆನ್ನಿತ್ತಲ ಮತ್ತು ವಿಡಿ ಸತೀಶನ್ ಭಾಗವಹಿಸಿದ್ದರು. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಕೇರಳದ ನೂತನ ಮುಖ್ಯಮಂತ್ರಿಯ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಮತ್ತು ಹೆಸರನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಪಕ್ಷ ತಿಳಿಸಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪುದುಚೇರಿಯ ಮುಖ್ಯಮಂತ್ರಿಯಾಗಿ ಎನ್ ರಂಗಸ್ವಾಮಿ ಅವರನ್ನು ನೇಮಕ ಮಾಡಿದ್ದಾರೆ. ನೇಮಕಾತಿಯ ನಂತರ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶ್ ನಾಥನ್ ಅವರು ರಂಗಸ್ವಾಮಿ ಅವರನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ರಂಗಸ್ವಾಮಿ ಅವರು ಇದೇ 13ರಂದು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಏಪ್ರಿಲ್ 9ರಂದು ನಡೆದ ಕೇಂದ್ರಾಡಳಿತ ಪ್ರದೇಶದ ಚುನಾವಣೆಯಲ್ಲಿ ಎಐಎನ್ಆರ್ಸಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಜಯ ಸಾಧಿಸಿದ ನಂತರ ರಂಗಸ್ವಾಮಿ ಅವರು 5ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ನೆಲ್ಸನ್ ದ್ವೀಪಕ್ಕೆ ಭೇಟಿ ನೀಡಿದ್ದರು. ನೆಲ್ಸನ್ ದ್ವೀಪದಲ್ಲಿ ತ್ವರಿತ ಪರಿಣಾಮ ಯೋಜನೆಗಾಗಿ ಡಾ ಜೈಶಂಕರ್ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ವಿದೇಶಾಂಗ ಸಚಿವರು ಭಾರತದ ನೆರವಿನಿಂದ ಬೆಂಬಲಿತವಾದ ಈ ಯೋಜನೆಯು ನಿರಂತರ ಪ್ರಯಾಣದ ಹಂಚಿಕೆಯ ಪರಂಪರೆಯನ್ನು ಸಂರಕ್ಷಿಸುತ್ತದೆ ಮತ್ತು ಪ್ರದರ್ಶಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ನ್ಯೂಸ್
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಹಿರಿಯೂರಿನಿಂದ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು.

ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಮೂಲಗಳ ಪ್ರಕಾರ ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ ಜರುಗಲಿದೆ ಎಂದು ವರದಿಯಾಗಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಹೈದರಾಬಾದ್ನಲ್ಲಿ ತನ್ನ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಯಾಗಿ ನಡೆಸಿದೆ. ಈ ಪರೀಕ್ಷೆಯು 1200 ಸೆಕೆಂಡ್ಗಳಿಗಿಂತ ಹೆಚ್ಚು ರನ್ ಟೈಮ್ ಅನ್ನು ಸಾಧಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜನವರಿಯಲ್ಲಿ ನಡೆದ ಹಿಂದಿನ 700 ಸೆಕೆಂಡುಗಳ ಪರೀಕ್ಷೆಯನ್ನು ಇದು ಮೀರಿಸಿದೆ. ಈ ಯಶಸ್ವಿ ಪರೀಕ್ಷೆಯು ಭಾರತವನ್ನು ಸುಧಾರಿತ ಏರೋಸ್ಪೇಸ್ ಸಾಮರ್ಥ್ಯಗಳು ಮತ್ತು ನಿರಂತರವಾಗಿ ಹೊರಹೊಮ್ಮುತ್ತಿರುವ ಯುದ್ಧ ತಂತ್ರಜ್ಞಾನಗಳಲ್ಲಿ ಮುಂಚೂಣಿಯಲ್ಲಿ ಇರಿಸುತ್ತದೆ. ಇದು ಭಾರತದ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಬಲಪಡಿಸುತ್ತದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಡಿಆರ್ಡಿಒದ ಉದ್ಯಮ ಪಾಲುದಾರರು ಮತ್ತು ಶೈಕ್ಷಣಿಕತೆಯನ್ನು ಶ್ಲಾಘಿಸಿದ್ದಾರೆ ಮತ್ತು ಈ ಸಾಧನೆಯನ್ನು ರಾಷ್ಟದ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಅಡಿಪಾಯ ಎಂದು ಬಣ್ಣಿಸಿದ್ದಾರೆ. ಕೇಂದ್ರ ಸಚಿವಾಲಯಗಳು, ಇಲಾಖೆಗಳು, ಸ್ವಾಯತ್ತ ಸಂಸ್ಥೆಗಳು ಮತ್ತು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ಮತ್ತು ಗುತ್ತಿಗೆ ಕಾರ್ಮಿಕರಿಗೆ ಕಾರ್ಮಿಕ ಸಂಹಿತೆಗಳಿಗೆ ನೂತನ ಸಂಗ್ರಹಣೆ ಸಂಬಂಧಿತ ಅನುಸರಣೆ ಕ್ರಮಗಳ ಮೂಲಕ ರಕ್ಷಣೆಯನ್ನು ಗಮನಾರ್ಹವಾಗಿ ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಸುಧಾರಣೆಗಳು, ವೇತನವನ್ನು ಸಕಾಲಿಕವಾಗಿ ಪಾವತಿಸುವುದು, ಸಾಮಾಜಿಕ ಭದ್ರತಾ ಕೊಡುಗೆಗಳನ್ನು ಕಡ್ಡಾಯವಾಗಿ ರವಾನಿಸುವುದು, ಗುತ್ತಿಗೆದಾರರು ಮತ್ತು ಪ್ರಧಾನ ಉದ್ಯೋಗದಾತರ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಕಾರ್ಮಿಕ ಕಾನೂನುಗಳ ಉಲ್ಲಂಘನೆಯ ವಿರುದ್ದ ಬಲವಾದ ಜಾರಿ ಕಾರ್ಯವಿಧಾನಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಎಂದು ಹೇಳಲಾಗಿದೆ. ಸರ್ಕಾರಿ ಒಪ್ಪಂದಗಳು ಮತ್ತು ಹರಾಜಿನ ಅರ್ಹತೆಯೊಂದಿಗೆ ಕಾರ್ಮಿಕ ಕಾನೂನು ಅನುಸರಣೆಯನ್ನು ನೇರವಾಗಿ ಸಂಪರ್ಕಿಸುವ ಮೂಲಕ ಈ ಕ್ರಮಗಳು ವೇತನ ಪಾವತಿಗಳಲ್ಲಿನ ವಿಳಂಬ ಮತ್ತು ಗುತ್ತಿಗೆ ಕಾರ್ಮಿಕರ ಮೇಲೆ ಪರಿಣಾಮ ಬೀರುವ ಶಾಸನಬದ್ಧ ಬಾಕಿಗಳಲ್ಲಿನ ಡೀಫಾಲ್ಟ್ ಅನ್ನು ತಡೆಯಲು ಪ್ರಯತ್ನಿಸುತ್ತವೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ದ 77 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿತು. ಗುಜರಾತ್ ಪರ ನಾಯಕ ಶುಭ್ಮನ್ ಗಿಲ್ 84 ಹಾಗೂ ಸಾಯಿ ಸುದರ್ಶನ್ 55 ರನ್ ಗಳಿಸಿದರು. ಈ ಗುರಿ ಬೆನ್ನತ್ತಿದ ರಾಜಸ್ಥಾನ 16.3 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 152 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. 4 ವಿಕೆಟ್ ಪಡೆಯುವುದರೊಂದಿಗೆ ಗುಜರಾತ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಶೀದ್ ಖಾನ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಖನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ, ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ಗೆ 77 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದಲ್ಲೀಗ ರಾಜು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಒಂದು ಭಾವಗೀತೆ.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಭಾವಗೀತೆಗಳ ಪಯಣದಲ್ಲಿ ಕೊನೆಯ ಗೀತೆ ಶಿಶುನಾಳ ಶರೀಫರ ರಚನೆ. ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹಿರಿಯೂರಿನಿಂದ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ನಿಧನರಾಗಿದ್ದಾರೆ. ಮೂಲಗಳ ಪ್ರಕಾರ ಚಳ್ಳಕೆರೆಯಲ್ಲಿ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಜರುಗಲಿದೆ ಎಂದು ವರದಿಯಾಗಿದೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರು ಇಂದು ಬೆಳಗ್ಗೆ ಚೆನ್ನೈನಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ

ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವಿಜಯ್ ಅವರೊಂದಿಗೆ 9 ಟಿವಿಕೆ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸುವ ನಿರೀಕ್ಷೆ ಇದೆ. ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು 234 ಸದಸ್ಯರ ಸದನದಲ್ಲಿ 120 ಶಾಸಕರ ಬೆಂಬಲವನ್ನು ಪಡೆದ ನಂತರ ವಿಜಯ್ ಅವರನ್ನು ನಿಯೋಜಿತ ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದ್ದರು. ಕೇರಳದಲ್ಲಿ ಸರ್ಕಾರ ರಚನೆ ಕುರಿತು ಚರ್ಚಿಸಲು ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ನಿನ್ನೆ ನವದೆಹಲಿಯಲ್ಲಿ ಸಭೆ ನಡೆಸಿದರು. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ, ಪಕ್ಷದ ರಾಜ್ಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ದೀಪಾ ದಾಸ್ ಮುನ್ಷಿ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ಕೇರಳದ ಹಿರಿಯ ನಾಯಕರಾದ ರಮೇಶ್ ಚೆನ್ನಿತ್ತಲ ಮತ್ತು ವಿಡಿ ಸತೀಶನ್ ಭಾಗವಹಿಸಿದ್ದರು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ಪ್ರಮುಖ ಬಡಾವಣೆಗಳಲ್ಲಿರುವ 75 ವಸತಿ ಮತ್ತು ವಾಣಿಜ್ಯ ನಿವೇಶನಗಳನ್ನು ಈ ಹರಾಜು ಮೂಲಕ ಮಾರಾಟಕ್ಕೆ ಇಟ್ಟಿದೆ. ನಾಳೆಯಿಂದ ಹರಾಜು ಪ್ರಕ್ರಿಯೆ ಆರಂಭಗೊಳ್ಳಲಿದೆ. ಏಷ್ಯನ್ ಬಾಕ್ಸಿಂಗ್ 15 ಮತ್ತು 17 ವರ್ಷದ ಒಳಗಿನವರ ಚಾಂಪಿಯನ್ಶಿಪ್ನ ಸೆಮಿಫೈನಲ್ಗಳಲ್ಲಿ ಭಾರತದ ಹುಡುಗಿಯರು ಅಮೋಘ ಪ್ರದರ್ಶನ ನೀಡಿದ್ದು 9 ಬಾಕ್ಸರ್ಗಳು ಫೈನಲ್ಗೆ ಮುನ್ನಡೆದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದ್ರಿ, ನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಸಹ ಕೇಳಿದ್ರಿ. ಈಗ ಚಿತ್ರಗೀತೆಗಳನ್ನು ಕೇಳುವ ಸಮಯ.

ಇಂದು ಮೇ 10, 2026. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ ಇಂದು ಭಾರತದ ಮಟ್ಟಿಗೆ ವಿಶೇಷವಾದ ದಿನ. ಹೌದು, ಮೇ 10, 1857, 169 ವರ್ಷದ ಕೆಳಗೆ ಇದೇ ದಿನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆರಂಭವಾದದ್ದು. ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ದ ಸಿಪಾಯಿ ಮ್ಯೂಟಿನಿ, ಸಿಪಾಯಿ ದಂಗೆಯ ಕಿಚ್ಚು ಹಚ್ಚಿದ್ದು ಇದೇ ದಿನ. ನಾವೆಲ್ಲರೂ ಇಂದು ತ್ರಿವರ್ಣ ಧ್ವಜ

ಕೆಳಗೆ ಸ್ವತಂತ್ರವಾಗಿ ಇದ್ದೇವೆ ಅಂದರೆ ಅದಕ್ಕೆ ಇದೇ ದಿನ ಅಂದು ಹಚ್ಚಿದ ಕಿಚ್ಚೆ ಕಾರಣ. ಮಂಗಲ್ ಪಾಂಡೆ, ರಾಣಿ ಲಕ್ಷ್ಮೀಬಾಯಿ, ನಾನಾ ಸಾಹೇಬರು, ಟಾಂಟ್ಯಾಟೋಪೆ, ಕರ್ನಾಟಕದ ಮುಂಡರ್ಗಿಯ ಭೀಮರಾವ್, ನರಗುಂದದ ಬಾಬಾ ಸಾಹೇಬರು, ಸುರಪುರದ ವೆಂಕಟಪ್ಪ ನಾಯಕ, ಇವರೆಲ್ಲರಿಗೂ ಕೋಟಿ ಕೋಟಿ ನಮನಗಳು.

ಮಾತೃದೇವೋ ಭವ ಅಂದರೆ ತಾಯಿಯನ್ನ ದೇವರೆಂದು ಪೂಜಿಸುವ ಭೂಮಿ ನಮ್ಮದು. ಇದು ತಾಯಿಯ ದೈವಿಕ ಸ್ವರೂಪದ ನುಡಿಗಟ್ಟು ಸಹ.

ಅಮ್ಮ ಅಂದರೆ ತ್ಯಾಗ, ಅಮ್ಮ ಅಂದರೆ ಸ್ವರ್ಗ, ಅಮ್ಮ ಎಂದರೆ ಪದಗಳಿಗೂ ಸಿಗದ ಕವಿತೆ, ವರ್ಣನೆಗೂ ಎಟುಕದ ಕಾವ್ಯ.

ಮೇ ತಿಂಗಳ 2ನೇ ಭಾನುವಾರ ಮದರ್ಸ್ ಡೇ, ವಿಶ್ವ ತಾಯಂದಿರ ದಿನದ ವಿಶೇಷ ಕಾರ್ಯಕ್ರಮವನ್ನ ಕೇಳುತ್ತಿರುವಿರಿ. ಕಾರ್ಯಕ್ರಮದ ಜೊತೆಗೆ ಅಮ್ಮನ ಕುರಿತಾದ ಗೀತೆಗಳನ್ನು ಸಹ ಪ್ರಸಾರ ಮಾಡುತ್ತಿದ್ದೇವೆ.

ಮಾತೃದೇವೋ ಭವ ಅನ್ನುವ ನುಡಿಗಟ್ಟು ಒಂದೆಡೆಯಾದರೆ ತಾಯಿಯೇ ಮೊದಲ ಗುರು ಸಹ. ಮಗುವನ್ನು ಪ್ರಪಂಚಕ್ಕೆ ಪರಿಚಯಿಸುವ ಈ ತಾಯಿ ಮಗುವಿಗೆ ಮೊದಲ ಗುರು. ಹಾಲು ಉಣಿಸುವುದರಿಂದ ಆರಂಭವಾಗುವ ಪಾಠ ಮುಂದಿನ ದಿನಗಳಲ್ಲಿ ಮಾತು ಕಲಿಸುವ, ಅಂಬೆಗಾಲಿಡುವ ಕಲೆಯನ್ನು ಸಹ ಕಲಿಸುತ್ತಾಳೆ ತಾಯಿ.

ಮದರ್ಸ್ ಡೇ ಈ ದಿನವನ್ನ ನಮ್ಮ ಅನೇಕ ಕೇಳುಗರು ತಮ್ಮ ತಾಯಂದಿರ ಜೊತೆ ಆಚರಿಸ್ತಾರೆ. ಸಂತೋಷ, ಇದು ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು. ರೀಲ್ಸ್ಗಾಗಿ, ಸೋಷಿಯಲ್ ಮೀಡಿಯಾಗಾಗಿ ಅಥವಾ ವಿದೇಶಿ ಸಂಸ್ಕೃತಿಯಾಗಿ ಉಳಿಬಾರದು. ಬದಲಾಗಿ ಪ್ರತಿದಿನ ಪ್ರತಿ ಕ್ಷಣ ತಾಯಿಗೆ ಪ್ರೀತಿ, ಗೌರವ, ಆರೈಕೆ ತೋರಿಸುವುದು ನಮ್ಮ ಕರ್ತವ್ಯ ಹಾಗೂ ಜವಾಬ್ದಾರಿ ಆಗಬೇಕು. ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು.

ಈ ಸುಶೀಲಾ ಅವರ ಧ್ವನಿಯಲ್ಲಿದ್ದ ಕಪ್ಪು ಬಿಳುಪು ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಈಗ ಭಲೆ ಜೋಡಿ ಈ ಚಿತ್ರದ ಒಂದು ಗೀತೆ, ಶ್ರೀ ಉದಯಶಂಕರ್ ಅವರ ಗೀತ ರಚನೆ, ಆರ್ ರತ್ನ ಅವರ ಸಂಗೀತ ನಿರ್ದೇಶನ. ಗೀತೆಯನ್ನು ಹಾಡಿರುವವರು ಪಿ ಬಿ ಶ್ರೀನಿವಾಸ್.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂತ ಅಭ್ಯಾಸ ಉಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನು ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ಹಸ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟವಾಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ, ನಾದ ಮಕರಂದ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಇದು ಸಮಯ, ಇದು ಬೆಳಗು, ಇದು ಭಾವ.
4: ಎಷ್ಟು ವಯಸ್ಸು ನಿನಗೆ?
5: 19 ಒಡೆಯ.
4: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
3: ಸಂದೇಶ
6: ಕೇಳ್ರಪ್ಪ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
3: ಸಾವಧಾನ, ಸಮಾಧಾನ.
7: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
3: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
8: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
3: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
8: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ.
3: ಆಕಾಶವಾಣಿ, ಆಕಾಶವಾಣಿ, ಆಕಾಶವಾಣಿ.

ವಿಶ್ವ ತಾಯಿಯಂದಿರ ದಿನ ಈ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ತಾಯಿಯನ್ನ ದೇವರು ಎಂದು ಪೂಜಿಸುವುದು ಒಂದೆಡೆ, ಆದರೆ ಪೂಜಿಸುವ ದೇವಿಯನ್ನ ಸಹ ತಾಯಿ ಎಂದು ಪರಿಗಣಿಸುವುದು ಈ ಮಣ್ಣಿನ ಗುಣ. ಮತ್ತೊಮ್ಮೆ ನಮ್ಮ ಕೇಳುಗರೆಲ್ಲರಿಗೂ ವಿಶ್ವ ತಾಯಿಯಂದಿರ ದಿನದ ಶುಭಾಶಯಗಳು.

0: ಕವಿರತ್ನ ಕಾಳಿದಾಸ ಈ ಚಿತ್ರದ ಗೀತೆಯೊಂದಿಗೆ ಇಂದಿನ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಸಮಯ 10 ಗಂಟೆ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಂಗಳೂರಿಗೆ ಆಗಮಿಸಿದ್ದು ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆ ಹಾಗೂ ಸಂಚಾರ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ನಡುವೆ ಅವರು ಮೊದಲಿಗೆ ಹೆಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪುದುಚೇರಿಯ ಮುಖ್ಯಮಂತ್ರಿಯಾಗಿ ಎನ್ ರಂಗಸ್ವಾಮಿ ಅವರನ್ನು ನೇಮಕ ಮಾಡಿದ್ದಾರೆ. ನೇಮಕಾತಿಯ ನಂತರ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶ್ ನಾಥನ್ ರಂಗಸ್ವಾಮಿ ಅವರನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ಕಲಬುರಗಿ ರೊಟ್ಟಿಗೆ ಜಾಗತಿಕವಾಗಿ ಬೇಡಿಕೆ ಹೆಚ್ಚುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 10:05.

ಓಲ್ಡ್ ಇಸ್ ಗೋಲ್ಡ್. ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾಗಿರುವುದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ.

ಕಾರ್ಯಕ್ರಮದ ಮೊದಲಿಗೆ ನಾನಿರುವುದೇ ನಿನಗಾಗಿ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಗೀತೆಯನ್ನು ಹಾಡಿದವರು ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಇದು 1979 ಬಿಡುಗಡೆಯಾದ ಚಿತ್ರವಾಗಿತ್ತು. ಕಾರ್ಯಕ್ರಮದಲ್ಲೀಗ 1980 ಬಿಡುಗಡೆಯಾದ ಆಟೋ ರಾಜ ಈ ಚಿತ್ರದ ಒಂದು ಗೀತೆ. ಎಸ್ ಜಾನಕಿ ಗೀತೆಯನ್ನು ಹಾಡಿದ್ದಾರೆ, ಶಿವದಯಶಂಕರ್ ಅವರ ಗೀತ ರಚನೆ.

ಕಾರ್ಯಕ್ರಮದಲ್ಲಿ ಈಗ ಅರುಣರಾಗ ಚಿತ್ರದ ಒಂದು ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆಯನ್ನು ಹಾಡಿದ್ದಾರೆ, ದೊಡ್ಡರಂಗೇಗೌಡ ಅವರ ಗೀತ ರಚನೆ, ಎಂ ರಂಗಾರಾವ್ ಅವರ ಸಂಗೀತ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ.

ಅರುಣ ರಾಗ ಈ ಚಿತ್ರದ ಟೈಟಲ್ ಟ್ರ್ಯಾಕ್ ಕೇಳಿದ್ರಲ್ಲ, ಈಗ ಒಂದು ಮುತ್ತಿನ ಕತೆ ಈ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಚಿವುದಯಶಂಕರ್ ಅವರ ಗೀತ ರಚನೆ, ಎಲ್ ವೈದ್ಯನಾಥನ್ ಅವರ ಸಂಗೀತ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಗಳಲ್ಲಿದ್ದ ಒಂದು ಮುತ್ತಿನ ಕತೆ ಈ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ. ಈಗ ಪಿ ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿರುವ ಆಶಾ ಚಿತ್ರದ ಗೀತೆ, ಗೀತಪ್ರಿಯ ಅವರ ಗೀತ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಇದು 1983 ಬಿಡುಗಡೆಯಾದ ಚಿತ್ರ.

0: ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲೀಗ 80ರ ದಶಕದ ಮತ್ತೊಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಗೀತೆಯನ್ನು ಹಾಡಿದ್ದಾರೆ. ಚ್ಯುದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. ಇದು ಜೀವನ ಚಕ್ರ ಚಿತ್ರದ ಗೀತೆ.

ಕುಳ್ಳ ಕುಳ್ಳಿ ಚಿತ್ರದ ಗೀತೆ. ಗಾಯಕ ನಾಗೇಂದ್ರ ಹಾಗೂ ಎಸ್ ಜಾನಕಿ ಗೀತೆಯನ್ನು ಹಾಡಿದ್ದಾರೆ. ಚೌದಶಂಕರ್ ಅವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಕೇಳಿದ್ರಲ್ಲ ಒಂದು ಜಟಾಪಟಿಯ ಗೀತೆ. ಈಗ ಕಾರ್ಯಕ್ರಮದಲ್ಲಿ ಪುಟಾಣಿ ಏಜೆಂಟ್ 1-2-3 ಈ ಚಿತ್ರದ ಒಂದು ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಗೀತಪ್ರಿಯ ಅವರ ರಚನೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಗೀತೆಯನ್ನು ಹಾಡಿದ್ದಾರೆ.

ಎಂಬತ್ತರ ದಶಕದ ಕೆಲವು ಸುಮಧುರ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದ ಒಂದಿನ ಗೀತೆ ಶ್ರೀಮಾನ್ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಈ ಗೀತೆಯನ್ನು ಹಾಡಿದ್ದಾರೆ. ದೊಡ್ಡರಂಗೇಗೌಡ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ. ಇದು 1981 ಬಿಡುಗಡೆಯಾದ ಚಿತ್ರ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಮತ್ತೊಂದು ಅದ್ಭುತ ಗೀತೆ. ಜೀವದಯಶಂಕರ್ ಅವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಇದು ಬೆಂಕಿಯ ಬಲೆ, ಈ ಚಿತ್ರದ ಗೀತೆ.

ಕೆಳಗಡೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಮ್ಮೆಲ್ಲರ ವಾಟ್ಸಪ್ ಸಂದೇಶಗಳು ತಡವಾಗಿ ತಲುಪಿವೆ, ಹಾಗಾಗಿ ಓದಲು ಸಾಧ್ಯವಾಗಲಿಲ್ಲ. ಆದರೆ ಎಲ್ಲರ ಸಂದೇಶಗಳನ್ನು ಗಮನಿಸಿದ್ದೇನೆ. ಯಾರಿಗೂ ಬೇಸರ ಬೇಡ, ಸಂದೇಶ ಕಳುಹಿಸಿದ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಈವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾದದ್ದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ಈಗ ಕಾರ್ಯಕ್ರಮದ ಕೊನೆಯ ಗೀತೆ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಬೆಂಗಳೂರಿಗೆ ಆಗಮಿಸಿದ್ದು ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ. ಈ ನಡುವೆ ಪ್ರಧಾನಿ ಮೊದಲಿಗೆ ಹೆಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ವಿಕಸಿತ ಭಾರತಕ್ಕಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಿದರು. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಇಂದು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಜೊತೆಯಲ್ಲಿ ಐವರು ಶಾಸಕರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಪ್ರಮಾಣವಚನ ಬೋಧಿಸಿದರು. ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಉಪಸ್ಥಿತರಿದ್ದರು. ಇಂದು ನಿಧನರಾದ ಸಚಿವ ಡಿ ಸುಧಾಕರ್ ಅವರ ಪಾರ್ಥಿವ ಶರೀರದ ದರ್ಶನವನ್ನು ಸದಾಶಿವ ನಗರದಲ್ಲಿರುವ ಅವರ ಮನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಡೆದರು. ಮೃತರ ಗೌರವಾರ್ಥವಾಗಿ ಚಿತ್ರದುರ್ಗ ಜಿಲ್ಲೆಯ ಸಾರ್ವಜನಿಕ ಸರ್ಕಾರಿ ಕಚೇರಿ ಹಾಗೂ ಎಲ್ಲ ಶಾಲಾ ಕಾಲೇಜುಗಳಿಗೆ ಸರ್ಕಾರಿ ಅಂಗಸಂಸ್ಥೆಗಳಿಗೆ ನಾಳೆ ರಜೆ ಘೋಷಣೆ ಮಾಡಲಾಗಿದೆ. ಈ ನಡುವೆ ಮೂರು ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆ ಜಾರಿಯಲ್ಲಿ ಇರಲಿದೆ. ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟಧ್ವಜವನ್ನು ಅರ್ಧಮಟ್ಟಕ್ಕೆ ಹಾರಿಸಲಾಗುವುದು. ರಾಯ್ಪುರದ ಶಹೀದ್ ವೀರ್ ನಾರಾಯಣ್ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027 ನಮ್ಮ ಜನಗಣತಿ ನಮ್ಮ ವಿಕಾಸ.

11:45 ನೀವು ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಭಾನುವಾರದ ಮಧ್ಯಾಹ್ನದ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪಾ. ಆತ್ಮೀಯರೀಗ ಹೊಸ ಹಾಡುಗಳನ್ನು ಕೇಳುವಂತಹ ಸಮಯ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು ನಿಮಗಾಗಿ ಮೂಡಿ ಬರಲಿವೆ. 11:30 ಸರಿಯಾಗಿ ಕಲಾಭಾರತಿ. ಇಂದಿನ ಕಲಾಭಾರತಿ ಕಾರ್ಯಕ್ರಮದ ವಿಶೇಷ ಚಿತ್ರನಟಿ ಉಮಾಶ್ರೀ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳುವಿರಿ. ಅನಂತರ 12:00 ಕಾರ್ಯಕ್ಕೊಂದು ಹಾಡು ಕಾರ್ಯಕ್ರಮ. ಭಾನುವಾರದ ವಿಶೇಷ ಗೊತ್ತೇ ಇದೆಯಲ್ಲ, ಮಕ್ಕಳು ಮಾತ್ರ ಕರೆ ಮಾಡಬೇಕು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಈ ದಿನ ಭಾನುವಾರ ವಿಶೇಷವಾಗಿ ಮಕ್ಕಳಿಗೆ ಇರುವಂತಹ ಕರೆಗೊಂದು ಹಾಡು ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಕೇಳ್ತಾ ಇರಿ. ಸ್ಟೇ ಟ್ಯೂನ್ 102.9 FM. ಹೊಸ ಹಾಡುಗಳು ನಿಮಗಾಗಿ.

11:16 ಹೊಸ ಹಾಡುಗಳನ್ನ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹೊಸ ಹಾಡು ಕಾರ್ಯಕ್ರಮದ ಕೊನೆಯ ಒಂದು ಸುಂದರ ಗೀತೆ ಅನಂತು ವರ್ಸಸ್ ನುಸ್ರತ್ ಚಿತ್ರದಿಂದ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027. ನಮ್ಮ ಜನಗಣತಿ, ನಮ್ಮ ವಿಕಾಸ.
2: ಅರೇಂಜ್ಮೆಂಟ್ ಆಯ್ತು.
3: ಯಾವ್ದ್ರದ್ದು? ಚಿನ್ನನ ಫೀಸ್ ನದ್ದು
2: ತೋರ್ಸು.
3: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

11:31 ನೀವು ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯರೇ, ಇಂದಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇಂದಿನ ಕಲಾಭಾರತಿ ಕಾರ್ಯಕ್ರಮದ ತಾರೆ ನಟಿ ಉಮಾಶ್ರೀ ಅವರು. ಈ ದಿನ May 10 ನಟಿ ಉಮಾಶ್ರೀ ಅವರ ಹುಟ್ಟುಹಬ್ಬ. ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಕಲಾಭಾರತಿ. ಹಾಗೆ ನಮ್ಮ ವಿವಿಧ ಭಾರತಿ ತಂಡದ ಪರವಾಗಿ, ಎಲ್ಲ ಆತ್ಮೀಯ ಶ್ರೋತೃ ಬಾಂಧವರ ಪರವಾಗಿ ನಟಿ ಉಮಾಶ್ರೀ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.

ಹ್ಯಾಪಿ ಹ್ಯಾಪಿ ಬರ್ತ್ಡೇ ಉಮಾಶ್ರೀ ಅವರಿಗೆ. ಉಮಾಶ್ರೀ ಅವರ ಕುರಿತಾಗಿ ಒಂದಷ್ಟು ಮಾತುಕತೆ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ. ಸ್ಟೇ ಟ್ಯೂನ್ 102.9.

ಉಮಾಶ್ರೀಯವರು ಕನ್ನಡ ರಂಗಭೂಮಿ ಹಾಗೆ ಚಲನಚಿತ್ರರಂಗದ ಪ್ರತಿಭಾನ್ವಿತ ಅಭಿನೇತ್ರಿ ಅಂತಾನೆ ಹೇಳ್ಬೋದು. ರಂಗಭೂಮಿಯ ತಾಜಾ ಪ್ರತಿಭೆ ಭಾವುಕತೆಯಲ್ಲಾಗ್ಲಿ, ಹಾವಭಾವದಲ್ಲಾಗ್ಲಿ, ಅಭಿವ್ಯಕ್ತಿಯಲ್ಲಾಗ್ಲಿ ಇವರ ಸಮಕ್ಕೆ ಇರುವಂತಹ ಕಲಾವಿದರು ಅಪರೂಪ ಅಂತಾನೆ ಹೇಳ್ಬೋದು. ನಮ್ಮ ಕನ್ನಡ ಚಿತ್ರರಂಗದ ಪುಟ್ಟಮಲ್ಲಿ ಶ್ರೀಮತಿ ಉಮಾಶ್ರೀಯವರು ಕೆಲವೊಂದು ವೈಶಿಷ್ಟ್ಯಪೂರ್ಣವಾದಂತಹ ಪಾತ್ರಗಳಲ್ಲಿ ತನ್ನ ಕಣ್ಣುಗಳಲ್ಲೇ ತುಂಬಿಕೊಡುವಂತಹ ನಟನೆ ಈ ಅಪೂರ್ಣವಾದದ್ದು, ಅಪೂರ್ವವಾದದ್ದು ಅಂತಾನೆ ಹೇಳ್ಬೋದು. ಉಮಾಶ್ರೀಯವರು ಹುಟ್ಟಿದ್ದು ಇದೇ ಮೇ 10ನೇ ತಾರೀಕು 1957 ತುಮಕೂರು ಜಿಲ್ಲೆಯ ನೊಣವಿನಕೆರೆ ಗ್ರಾಮದಲ್ಲಿ. ಇವರ ಜೀವನ ನಿಜವಾಗ್ಲೂ ಬಡತನದ ಬವಣೆಯಲ್ಲಿ ಮೂಡು ಬಂದಿತ್ತು. ನಾನು ನಾಟಕಕ್ಕೆ ಸೇರಿದ್ದೆ ತಿನ್ನೋದಕ್ಕೆ ಚಿತ್ರಾನ್ನ ಸಿಗುತ್ತೆ ಅಂತ ಇವರು ಒಂದು ಸಂದರ್ಶನದಲ್ಲಿ ಹೇಳಿದ್ರಂತೆ. ರಂಗಭೂಮಿ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಕಷ್ಟಪಟ್ಟು ದುಡಿದು ತನ್ನ ಇಬ್ಬರು ಮಕ್ಕಳನ್ನ ಉತ್ತಮ ವಿದ್ಯಾವಂತರನ್ನಾಗಿಸಿರುವಂತಹ ಉಮಾಶ್ರೀಯವರು ತಮ್ಮ ಬದುಕಿನ ಸಂಪೂರ್ಣ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದ್ದಾರೆ.

ಹಿರಿತೆರೆಯಲ್ಲಿ ದೊಡ್ಡ ಮೋಡಿಯನ್ನೇ ಮಾಡ್ತಾ ಇದೆ. ವೃತ್ತಿ ರಂಗಭೂಮಿಯಲ್ಲಿ ಹಲವಾರು ಐತಿಹಾಸಿಕ ಪೌರಾಣಿಕ ಪಾತ್ರಗಳನ್ನ ನಿರ್ವಹಣೆ ಮಾಡಿ ಹವ್ಯಾಸಿ ರಂಗಭೂಮಿಯಲ್ಲಿ ಬಿವಿ ಕಾರಂತ್, ನಾಗಾಭರಣ, ಕೃಷ್ಣಸ್ವಾಮಿ ಅವರಂತಹ ನಿರ್ದೇಶನದಲ್ಲಿ ಬಹಳಷ್ಟು ನಾಟಕಗಳಲ್ಲಿ ಅಭಿನಯಿಸಿದವರು ಉಮಾಶ್ರೀ ಅವರು. ಇವರ ಒಡಲಾಳ ನಾಟಕದ ಸಾಕವನ್ನ ಅಭಿನಯ ಅವತ್ತಿನ ದಿನಗಳಲ್ಲಿ ಅತ್ಯಂತ ಜನಪ್ರಿಯವಾದಂತಹ ನಾಟಕವಾಗಿತ್ತು. ನನ್ನನ್ನ ಅತ್ಯಂತವಾಗಿ ಕಾಡದಂತಹ ಪಾತ್ರ ಶರ್ಮಿಷ್ಠಿಯದು ಅಂತ ಉಮಾಶ್ರೀ ಒಂದು ಕಡೆ ಹೇಳ್ತಾರೆ. ಯಯಾತಿಗೆ ಕೊನೆಯವರೆಗೂ ಸಾಥ್ ನೀಡಿದಂತಹ ಶರ್ಮಿಷ್ಠೆ ರಾಕ್ಷಸ ಕುಲದಲ್ಲಿ ಹುಟ್ಟಿದ್ರೂ ಸಹ ನನಗೆ ಆದರ್ಶವನ್ನ ತೋರ್ತಾಳೆ. ತನ್ನ ಲಾಭದವರೆಗೆ ಕಾದು ಕೂಡಲೇ ಹೊರಟು ಹೋದಂತಹ ದೇವಯಾನಿ ಮಾನವ ಕುಲದಲ್ಲಿ ಹುಟ್ಟಿದ್ರೂ ಸಹ ರಾಕ್ಷಸರ ಹಾಗೆ ವರ್ತಿಸಿದ್ಲು. ಈ ರೀತಿ ಒಂದು ವಿಡಂಬನೆಯನ್ನ ಕೊಡುವಂತಹ ಉಮಾಶ್ರೀ ನಿಜವಾಗ್ಲೂ ನನ್ನ ಮಟ್ಟಿಗೆ ಗಮನಾರ್ಹ ಚಿಂತಕಿ ಅಂತಾನೆ ಹೇಳ್ಬೋದು. ಒಂದು ಪಾತ್ರವನ್ನ ಎಷ್ಟರ ಮಟ್ಟಿಗೆ ಆಕೆ ವಿಶ್ಲೇಷಣೆ ಮಾಡ್ತಾಳೆ. ಬದುಕಿಗಾಗಿ ಕಲೆಯನ್ನ ಅನಿವಾರ್ಯವಾಗಿ ಒಪ್ಪಿಕೊಂಡಂತಹ ಉಮಾಶ್ರೀ ಮಾತ್ರ ಅದಕ್ಕೆ ತೋರಿದಂತಹ ನಿಷ್ಠೆ ಅನನ್ಯವಾದದ್ದು.

11:48 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಿರಿಯ ಚಿತ್ರನಟಿ ಉಮಾಶ್ರೀ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಅವರ ಬದುಕಿನ ಯಾನದ ಕುರಿತಾಗಿ ಮಾತಾಡ್ತಾ ಇದ್ವಿ. ನಮ್ಮ ನಾಟಕ ರಂಗ ಕೊಡುವಂತಹ ವೈವಿಧ್ಯತೆಯನ್ನ ದುರಾದೃಷ್ಟ ಏನಪ್ಪ ಅಂತ ಹೇಳಿದ್ರೆ ಯಾವ ರಂಗ ಸಹ ಅದನ್ನ ಕೊಡೋದಕ್ಕೆ ಸಾಧ್ಯವಾಗಿಲ್ಲ ಇದುವರೆಗೂ ಕೂಡ. ಎಲ್ಲ ಕಡೆಯೂ ಸಹ ಜೆರಾಕ್ಸ್ ಕಾಪಿ ಹಾಗೆ ಬದುಕು ನಡೆದ್ಬಿಡಬೇಕು, ಎಲ್ಲವೂ ನಡಿಬೇಕು ಅಂತ ಹೇಳ್ತಾರೆ. ಹಾಗಾಗಿನೇ ಇಲ್ಲಿರುವಂತಹ ಕಲಾವಿದರು, ಅದರಲ್ಲೂ ಪೋಷಕ ಪಾತ್ರ ಮಾಡುವಂಥವ್ರು, ಹಿರಿತೆರೆಯಲ್ಲಿ ಪೋಷಕ ಪಾತ್ರವನ್ನು ಮಾಡುವಂಥವ್ರು ಟೈಪ್ ಕಾಸ್ಟ್ ಆಗಿ ಸವಿದು ಹೋಗೋದೇ ಹೆಚ್ಚು. ಅತ್ಯಂತ ಆಳವಾದಂಥ ಸಾಮರ್ಥ್ಯ ಉಳ್ಳವರು ಮಾತ್ರನೇ ಸಿಕ್ಕಂಥ ಒಂದೆರಡು ಮುತ್ತಿನಂಥ ಅವಕಾಶಗಳನ್ನು ಹಾದಿಗಳನ್ನಾಗಿ ಪರಿವರ್ತಿಸಿಕೊಂಡು ಸಂಯಮವನ್ನು ತೋರ್ತಾರೆ. ಅಂಥವರ ಸಾಲಿನಲ್ಲಿ ಉಮಾಶ್ರೀಯವರು ಶ್ರೇಷ್ಠ ಕಲಾವಿದರ ಪಾತ್ರಕ್ಕೆ ಅಥವಾ ಆ ಸಾಲಿಗೆ ನಿಲ್ತಾರೆ. ಅನುಭವ ಈ ಚಿತ್ರದ ಬಗ್ಗೆ ನಮ್ಮೆಲ್ಲ ಕೇಳಿದರಿಗೆ ಎಲ್ರಿಗೂ ಗೊತ್ತೇ ಇದೆ. ಈ ಚಿತ್ರದಲ್ಲಿ ಅವರ ಪಾತ್ರ, ಉಮಾಶ್ರೀಯವರ ಪಾತ್ರ ಕಾಶಿನಾಥರ ಹೊಸ ರೀತಿಯ ಒಂದು ಬೋಲ್ಡ್ ಪ್ರಯೋಗ ಅಂತಾನೆ ಹೇಳ್ಬೋದು. ಈ ಸಿನಿಮಾದಲ್ಲಿ ಉಮಾಶ್ರೀಯವರು ತೋರಿದಂತಹ ಗಮನಾರ್ಹ ಅಭಿನಯ ನಿಜವಾಗ್ಲೂ ನೆನಪಿನಲ್ಲಿ ಉಳಿಯುವಂಥದ್ದು. ಆ ಪಾತ್ರದಲ್ಲಿ ಅವರ ಪಾತ್ರ ಹೇಗೆ ಇದ್ರೂ ಅವರು ನೆನಪಿನಲ್ಲಿ ಉಳಿದಿದ್ದು ಮಾತ್ರ ಆಕೆಯ ಒಂದು ಅಭಿನಯ ಸಾಮರ್ಥ್ಯದಿಂದ ಮಾತ್ರ. ಒಬ್ಬ ಕಲಾವಿದರು ತನಗೆ ನೀಡಿದಂಥ ಯಾವುದೇ ಪಾತ್ರದಲ್ಲೂ ತನ್ನನ್ನು ಅಡಗಿಸಿ, ತನಗೆ ಪಾತ್ರವನ್ನು ಅಡಗಿಸಿ ಕಲೆಯನ್ನು ಸುಗಮವಾಗಿ ಹೊರಚೆಲ್ಲುವಂಥ ವಿಶಿಷ್ಟವಾದಂಥ ಪರಿ ಅನ್ನೋದು ಉಮಾಶ್ರೀಯವರಿಗೆ ಮಾತ್ರ ಒಲಿದಿದೆ ಅಂತ ಹೇಳ್ಬೋದು. ಗೋಲ್ಮಾಲ್ ರಾಧಾಕೃಷ್ಣ ಇರ್ಬೋದು, ಉಮೇಶ್ ಸಿಹಿಕಹಿ ಚಂದ್ರು, ಮೈಸೂರು ಲೋಕೇಶ್ ಮುಖ್ಯಮಂತ್ರಿ ಚಂದ್ರು, ಅನಂತ್ನಾಗ್ ಇವರುಗಳ ಸುತ್ತ ತಿರುಗುವಂತಹ ಕತೆಗಳಲ್ಲಿ ಇರುವಂತಹ ಕಾಮಿಡಿ ಸನ್ನಿವೇಶಗಳಿರ್ಬೋದು, ಎಲ್ಲದರಲ್ಲೂ ಸಹ ಅಳತಿಗೆ ಮೀರಿದಂತಹ ಅಭಿನಯ ಭಾವಾಭಿನಯ ವ್ಯಕ್ತಿ ಉಮಾಶ್ರೀಯವರದ್ದು. ಇವರ ಸಾಧನೆ ಒಂದು ರೀತಿ ತುಂಬ ಜನರಿಗೆ ಕಣ್ಣೀರನ್ನು ತರಿಸ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕೊನೆಯ ವಿಚಾರಗಳನ್ನು ಮಾತಾಡೋಣ. ಉಮಾಶ್ರೀಯವರ ಕುರಿತಾಗಿ ಒಂದು ಸುಂದರ ಗೀತೆ, ಅನುಭವ ಚಿತ್ರದಿಂದ.

ಸಮಾಜ ಸೇವೆ, ರಾಜಕೀಯ, ಸಿನಿಮಾ ರಂಗ ಎಲ್ಲದರಲ್ಲೂ ಸಹ ಸಕ್ರಿಯವಾಗಿ ಪಾತ್ರಗೊಳ್ಳುವಂತಹ ಜೀವ ಉಮಾಶ್ರೀ ಅವರದ್ದು. ಪುಟ್ನಂಜ ಚಿತ್ರದ ಮುದುಕಿ ಪಾತ್ರ ಇರ್ಬೋದು, ಕೋತಿಗಳು ಸಾರ್ ಕೋತಿಗಳು ಚಿತ್ರದ ಮುನಿಯಮ್ಮನ ಪಾತ್ರ ಇರ್ಬೋದು, ವಿಷ್ಣು ಅಂಬರೀಷ್ ಇಬ್ಬರಿಗೂ ಹಿರಿಯಳಾಗಿ ಮೂಡಿದಂಥ ದಿಗ್ಗಜರು ಚಿತ್ರದ ಪಾತ್ರ ಇರ್ಬೋದು, ಸಂಜ್ಞಾ ಬಾಳ್ಯ, ಕೊಟ್ರೇಶಿ ಕನಸು, ಯಾರಿಗೆ ಸಾಲುತ್ತೆ ಸಂಬಳ, ಹೀಗೆ ತಕ್ಷಣಕ್ಕೆ ನೆನಪು ಬರುವಂತಹ ಪಾತ್ರಗಳು ಆಕೆಯ ವಿಶಾಲ ವ್ಯಾಪ್ತಿಯ ಕುರುಹುಗಳನ್ನು ತೋರುತ್ತೆ. ಇದರ ಜೊತೆಗೆ ನಾನು ಅತಿಯಾಗಿ ಮೆಚ್ಚಿಕೊಳ್ಳುವಂತಹ ಒಂದು ಪಾತ್ರ ಅಂತ ಹೇಳಿದ್ರೆ ಉಮಾಶ್ರೀಯವರ ತಾಯಿಯ ಪಾತ್ರ. ಯಾವುದೇ ರೀತಿ ತಾಯಿಯ ಪಾತ್ರಕ್ಕೂ ಅವರು ತುಂಬುತ್ತಾ ಇದ್ದಂಥ ಜೀವ ತುಂಬುತ್ತಾ ಇದ್ದಂಥ ಶೈಲಿ ಇದೆಯಲ್ಲ, ಅದು ಶ್ಲಾಘನೀಯ ಅಂತಲೇ ಹೇಳ್ಬೋದು. ಅದರಲ್ಲೂ ಇತ್ತೀಚೆಗೆ ಬಿಡುಗಡೆಯಾದಂಥ ಡಾಲಿ ಧನಂಜಯ ಅಭಿನಯದ ರತ್ತನ್ ಪ್ರಪಂಚ, ಈ ಒಂದು ಚಿತ್ರದಲ್ಲಿ ಆ ತಾಯಿಯ ಪಾತ್ರ ಇದೆಯಲ್ಲ, ಆಕೆಯ ಕಣ್ಣುಗಳನ್ನು ನೋಡಿನೇ ತಿಳಿಬಹುದು ಆ ಜೀವದ ಕಳವಳ, ತಳಮಳ. ಮಗನ ಕುರಿತಾಗಿ, ತನ್ನ ಕರುಳಿನ ಕುಡಿಯ ಕುರಿತಾಗಿ, ತಾನು ಸಾಕಿದಂತಹ ಜೀವದ ಕುರಿತಾಗಿ, ಎಲ್ಲದರ ಹಾವಭಾವ ಎಲ್ಲವನ್ನ ತಾಯಿ ತನ್ನನ್ನು ತಾನು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಪಾತ್ರವನ್ನು ಒಮ್ಮೆ ನೋಡಬೇಕು. ಮಕ್ಕಳು ತನ್ನ ತಾಯಿಯನ್ನು ನೋಡಬೇಕು ಅಂತ ಹೇಳಿದ್ರೆ ಆ ಪಾತ್ರದಲ್ಲಿ ಆಕೆಯ ಕಣ್ಣುಗಳನ್ನು ನೋಡಬೇಕು.

ವಿಶ್ವ ತಾಯಂದಿರ ಈ ದಿನದಲ್ಲಿ ಮತ್ತೊಬ್ಬಳು ತಾಯಿಯಾದಂತಹ ಉಮಾಶ್ರೀಯವನ್ನ ನೆನಪು ಮಾಡಿಕೊಂಡಿದ್ದು ನಮ್ಮೆಲ್ಲರ ಭಾಗ್ಯ ಅಂತಾನೆ ಹೇಳ್ಬೋದು. ಚಿತ್ರರಂಗದ ಬಣ್ಣ ಬಣ್ಣದ ಬದುಕಿನ ಹಿಂದೆ ಕೆಲವೊಂದು ಜನರ ಬದುಕು ಮಾತ್ರ ಶ್ರೀಮಂತವಾಗಿ ಕಾಣುತ್ತೆ. ಓಹೋ, ಇವರು ಪ್ರಧಾನವಾದಂತಹ ಕಲಾವಿದರು ಅಂತ ನಾವು ಅಂದುಕೊಳ್ತಾ ಇರೋ ಹಾಗೇನೆ ಅವರ ಹಲವಾರು ಭೀಕರ ಬದುಕಿನ ಕ್ಷಣಗಳು ಸಹ ಮಾಧ್ಯಮಗಳಲ್ಲಿ ರಾಚ್ತಾ ಇರುತ್ತೆ. ಬಹುತೇಕ ಪ್ರಸಿದ್ಧ ಕಲಾವಿದರು ತಮ್ಮ ಬದುಕನ್ನ ವಿಚಿತ್ರ ರೀತಿಯಲ್ಲಿ ಕೊನೆಗಾಣಿಸಿಕೊಂಡಿರುವಂತಹ ಕ್ಷೇತ್ರ ಈ ಸಿನಿಮಾ ಉದ್ಯಮ. ಕಷ್ಟಗಳ ಕೋಟರಿಗಳಲ್ಲಿ ಬೆಳೆದು ಬಂದಂತಹ ಉಮಾಶ್ರೀಯವರು ತನ್ನ ದಿಟ್ಟತನದಿಂದ ಚಿತ್ರರಂಗದ ಬದುಕನ್ನ ಉನ್ನತ ಸಾಧನೆಯವರೆಗೂ ನಡೆಸಿರುವಂತಹ ರೀತಿ ಮಾತ್ರ ನಾವೆಲ್ಲ ಮೆಚ್ಚಿಕೊಳ್ಳುವಂಥದ್ದು. ಮತ್ತೊಮ್ಮೆ ಮಗದೊಮ್ಮೆ ಹಿರಿಯ ನಟಿ, ಶ್ರೇಷ್ಠ ನಟಿ ಉಮಾಶ್ರೀಯವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ವಿಶೇಷ ಕಲಾಭಾರತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ.

0: ಹುಟ್ಟು ಹಬ್ಬದ ಶುಭಾಶಯಗಳು ಮಾಶ್ರೀಯಮ್ಮ. ಆತ್ಮೀಯರೇ, ನೀನು ಕೆಲವೇ ಕ್ಷಣಗಳಲ್ಲಿ ಸುದ್ದಿ ಪ್ರಸಾರವಾಗುತ್ತೆ. ಸುದ್ದಿಯ ನಂತರ ಕರೆಕುಂದು ಹಾಡು ಕಾರ್ಯಕ್ರಮ. ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಭಾನುವಾರ ಮಕ್ಕಳು ಮಾತ್ರ ಕರೆ ಮಾಡಬೇಕು. ಮಕ್ಕಳ ಕಾರ್ಯಕ್ರಮ, ಮಕ್ಕಳು ಕರೆ ಮಾಡಿ ಅವರಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM.
1: ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಬೆಂಗಳೂರು HAL ವಿಮಾನ ನಿಲ್ದಾಣಕ್ಕೆ ತಲುಪಿದ ಪ್ರಧಾನಮಂತ್ರಿ ಅವರನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಸ್ವಾಗತಿಸಿ ಬರಮಾಡಿಕೊಂಡರು. ಪ್ರಸ್ತುತ ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಅವರು ತಲುಪಿದ್ದು 45ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇದಕ್ಕೂ ಮೊದಲು ಬೆಂಗಳೂರಿನಲ್ಲಿ ಆಯೋಜಿತ ಬೃಹತ್ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, May 10 ಚಾರಿತ್ರಿಕ ದಿನವಾಗಿದೆ. 1857 ಈ ದಿನದಂದು ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಯು ಹತ್ತಿತು. ಬಳಿಕ ಅದು ಜ್ವಾಲೆಯಾಗಿ ವ್ಯಾಪಿಸಿ ದೇಶವನ್ನು ಗುಲಾಮಗಿರಿಯಿಂದ ಮುಕ್ತಿಗೊಳಿಸಿತು ಎಂದರು. ನಾಳೆ 11ರಂದು ಗುಜರಾತಿನ ಸೋಮನಾಥ ದೇಗುಲ ಪುನರ್ ನಿರ್ಮಾಣದ 75ನೇ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ನಿರ್ಮಾಣಗೊಂಡ ಸಂದಿಗ್ಧ ಪರಿಸ್ಥಿತಿ ಬಗ್ಗೆ ಉಲ್ಲೇಖಿಸಿದ ಅವರು, ವಿಶ್ವದ ಹಲವು ರಾಷ್ಟ್ರಗಳ ಮೇಲೆ ಇದು ಪರಿಣಾಮ ಬೀರಿದೆ, ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗೂಡಬೇಕಿದೆ ಎಂದರು. ಕಂದಾಯ ಹಾಗೂ ಪಂಚಾಯತ್ ರಾಜ್ ಇಲಾಖೆಗಳ ಸೇವೆ ಒದಗಿಸುವಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಹಕ್ಕುಪತ್ರ, ಪಹಣಿ, ಪಿಂಚಣಿ ಸೇರಿದಂತೆ ಸೌಲಭ್ಯ ವಿತರಣಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಭೂ ಗ್ಯಾರಂಟಿ ಸರ್ಕಾರದ 6ನೇ ಗ್ಯಾರಂಟಿಯಾಗಿದೆ ಎಂದರು. ಜಿಲ್ಲಾಧಿಕಾರಿ ಫೌಜಿಯಾ ತರನುಂ ಮಾತನಾಡಿ, ಕಂದಾಯ ಗ್ರಾಮ ಯೋಜನೆಯಡಿ ಕಲಬುರಗಿ ಜಿಲ್ಲೆಯಲ್ಲಿ 368 ಗ್ರಾಮಗಳನ್ನು ಗುರುತಿಸಿ ಅದರಲ್ಲಿ 330 ಗ್ರಾಮಗಳನ್ನು ಘೋಷಿಸಲಾಗಿದೆ. 6060 ಡಿಜಿಟಲ್ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. 23447 ಪಹಣಿ ತಿದ್ದುಪಡಿ ಮಾಡಿಕೊಡಲಾಗಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರದ ಲಸಿಕಾಕರಣ ಅಭಿಯಾನ ಚುರುಗುತ್ತಿದೆ. ಈ ತಿಂಗಳ 22ರವರೆಗೆ ನಡೆಯಲಿರುವ 9ನೇ ಸುತ್ತಿನ ಲಸಿಕಾಕರಣ ಅಭಿಯಾನದ ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕರಾದ ಡಾ ರವಿ ಸಾಲಿಗೌಡರ್,
3: ಕಾಲು ಮತ್ತು ಬಾಯಿಬೇನೆ ಲಸಿಕಾಕರಣವನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 13 ಲಕ್ಷ ಜಾನುವಾರುಗಳ ಸಂಖ್ಯೆಯಲ್ಲಿ %40 ಸಾಧನೆಯನ್ನ ಮಾಡಲಾಗಿದೆ. ಉಳಿದ ಎಲ್ಲ ಜಾನುವಾರುಗಳನ್ನ ಕಾಲು ಹಾಗೂ ಬಾಯಿಬೇನೆ ಲಸಿಕಾಕರಣಕ್ಕೆ ಒಳಪಡಿಸಿ ಜಿಲ್ಲೆಯ ಜಾನುವಾರು

0: ಮಾಲೀಕರು ಸಹಕರಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಕಾಲು ಮತ್ತು ಬಾಯಿಬೇನೆ ಲಸಿಕಾಕರಣ ಹಾಗೂ ಜಾನುವಾರುಗಳ ಕೃತಕ ಗರ್ಭಧಾರಣ ಯೋಜನೆಗಳನ್ನ ನಮ್ಮ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ತಮಗೆ ಸೇವೆ ನೀಡಿದ ನಂತರ ತಮ್ಮ ನೋಂದಣಿಯಾದ ಮೊಬೈಲ್ಗೆ ಸ್ವೀಕರಿಸುವ ಓಟಿಪಿಯನ್ನು ಇಲಾಖೆ ಅಧಿಕಾರಿ ಅಥವಾ ಸಿಬ್ಬಂದಿಯವರಿಗೆ ನೀಡಿ ಸಹಕರಿಸಬೇಕು.
1: ಅರಣ್ಯ ಇಲಾಖೆ ಸ್ಥಳೀಯ ಪ್ರಜಾತಿಯ ಗಿಡಗಳನ್ನು ನೆಟ್ಟು ಅರಣ್ಯೀಕರಣವನ್ನು ಪ್ರೋತ್ಸಾಹಿಸುತ್ತಿದೆ ಎಂದು ಪರಿಸರ ಜೀವಿಶಾಸ್ತ್ರ ಮತ್ತು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆ ಸವಾಲಿನ ನಡುವೆ ನಗರ ಪ್ರದೇಶಗಳ ಸಮೀಪದ ಅರಣ್ಯ ಭೂಮಿಗಳನ್ನು ಉಳಿಸಿ ಬೆಳೆಸುವುದು ಅತ್ಯಗತ್ಯವಾಗಿದೆ. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆ ಎಲ್ಲರ ಜವಾಬ್ದಾರಿ ಎಂದು ಹೇಳಿದ್ದಾರೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಗಣ್ಯರು ಕಂಬನಿ ಮಿಡಿದಿದ್ದು ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ. ಜನಸೇವೆಯಲ್ಲಿ ಅಪಾರ ಕಾಳಜಿ ಹಾಗೂ ಬದ್ಧತೆ ಹೊಂದಿದ್ದ ವ್ಯಕ್ತಿ ಸುಧಾಕರ್. ಇಂಥವರು ಇನ್ನಷ್ಟು ಕಾಲ ಜನರ ನಡುವೆ ಇರಬೇಕಿತ್ತು. ವೈದ್ಯರ ನಿರಂತರ ಪ್ರಯತ್ನ, ಎಲ್ಲರ ಹಾರೈಕೆಯ ಹೊರತಾಗಿಯೂ ಅವರು ನಮ್ಮನ್ನಗಲಿದ್ದಾರೆ. ಇದೊಂದು ಅತ್ಯಂತ ನೋವಿನ ಘಳಿಗೆಯಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓದಿಕೊಳ್ಳುವ ಕಥೆಗಳಿಗಿಂತ ಲೇಖಕರೇ ಓದಿ ಹೇಳುವ ಕಥೆಗಳು ಹೆಚ್ಚು ಪರಿಣಾಮಕಾರಿ ಎಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯ ಡಾಕ್ಟರ್ ಬಸವರಾಜ್ ಸಾದರ್ ಹೇಳಿದರು. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸಹಯೋಗದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಯೋಜಿಸಿದ ಕೇಳು ಕಥೆ ಕಾರ್ಯಕ್ರಮದ ಸಮಾರೋಪದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಚ್ಟಿ ಪೋತೆ, ಸಿದ್ದರಾಮ ಹೊನ್ಕಲ್ ಸೇರಿದಂತೆ ಸಾಹಿತ್ಯಾಸಕ್ತರು ತಮ್ಮ ಸಣ್ಣ ಕಥೆಗಳನ್ನು ವಾಚಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 PM.

12:05. ನೀವು ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಆದ್ಮೇಲೆ ಇನ್ನೀಗ ಭಾನುವಾರದ ವಿಶೇಷ ಕರಿಕುಂದು ಹಾಡು ಕಾರ್ಯಕ್ರಮ. ಭಾನುವಾರದ ವಿಶೇಷ ಏನು ಅಂತ ಗೊತ್ತೇ ಇದೆ ನಮ್ಮ ಕೇಳುಗರಿಗೆ. ಮಕ್ಕಳು ಮಾತ್ರ ಕರೆ ಮಾಡಬೇಕು ಈ ದಿನ ಭಾನುವಾರದಂದು. ನೀವು ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ ಹೀಗಿದೆ: 0802-23770-788, 0802-23770-799, 0802-22615-7. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮಿಷದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಕೇಳ್ತಾ ಇರಿ ಸ್ಟೇ ಟ್ಯೂನ್, 102.9 FM.

0: ಪ್ರೀತಿಯ ಮರೆತು ಬಾಳೋದು ಹೇಗೆ, ಹಾಗೆ ವಿವಿಧ ಭಾರತಿಗೆ ಕರೆ ಮಾಡದೆ ಇರೋದು ಹೇಗೆ ಅಂತ ಕೇಳ್ತಿದ್ದಾರೆ ನಮ್ಮ ಕೇಳುಗರು. ಸದ್ಯಕ್ಕೆ ಇವತ್ತಿನ ಕರೆಗೊಂದು ಹಾಡು. ಕಾರ್ಯಕ್ರಮದ ಮೊದಲ ಕೇಳುಗರು ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ಹಾಯ್,
1: ಹಾಯ್,
0: ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್,
0: ಯಾರು ಮಾತಾಡ್ತಿರೋದು?
1: ನನ್ನ ಹೆಸರು ತೇಜಸ್ವಿನಿ ಮ್ಯಾಮ್.
0: ತೇಜಸ್ವಿನಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ತೇಜಸ್ವಿನಿ?
1: ಶಿರಾಳಕೊಪ್ಪದಿಂದ.
0: ಶಿರಾಳಕೊಪ್ಪ, ಏನ್ ಮಾಡ್ತಿರೋದು ತೇಜಸ್ವಿನಿ? ವಿವಿಧ ಭಾರತಿ ಕೇಳ್ತಿದ್ದೆ. ಓಕೆ, ಬೇರೆ ಏನ್ ಮಾಡ್ತಿರೋದು, ಓದ್ತಾ ಇರೋದು, ಏನ್ ಮಾಡ್ತಿರೋದು ಅಂತ ಕೇಳ್ದೆ ನಾನು.
1: ಸಿಕ್ಸ್ತ್
0: ಓದ್ತಾ ಇದ್ದೀರಾ? ಸಿಕ್ಸ್ತ್ ಪಾಸ್ ಆಗಿ ಫಿಫ್ತಾ, ಫೋರ್ತ್ ಪಾಸ್ ಆಗಿ ಫಿಫ್ತಾ?
1: ಫಿಫ್ತ್ ಪಾಸ್ ಆಗಿ ಸಿಕ್ಸ್ತ್.
0: ಸ್ಕೂಲ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ತೇಜಸ್ವಿನಿ?
1: ಜೂನ್.
0: ಜೂನ್ ಇಂದ. ಯಾವ ಸ್ಕೂಲು?
1: ಕೆಪಿಎಸ್.
0: ಕೆಪಿಎಸ್. ಇವತ್ತು ಏನ್ ಸ್ಪೆಷಲ್ ಗೊತ್ತಾ? ಏನು? ವೆರಿ ಗುಡ್, ಮದರ್ಸ್ ಡೇ ಅಂತ ಗೊತ್ತು. ಸೊ ಮದರ್ಸ್ ಡೇಗೆ ಮದರ್ಗೆ ಏನ್ ಕೊಟ್ರಿ? ಇಷ್ಟೊಂದು ಯೋಚನೆ ಮಾಡ್ತಾ ಇದಾರೆ ತೇಜಸ್ವಿನಿ ಅಂದ್ರೆ ಮೋಸ್ಟ್ಲಿ ತೇಜಸ್ವಿನಿ ಏನು ಕೊಟ್ಟಿರೋದಿಲ್ಲ, ಗೊತ್ತಾಯ್ತು. ಸೊ ಸೆಲೆಬ್ರೇಷನ್ ಏನು ಇಲ್ವಾ ಮನೇಲಿ? ಏನ್ ಮಾಡ್ತೀರಾ? ಕೇಕ್ ಕಟ್ ಮಾಡ್ತೀನಿ. ನಾನು ಬರ್ಲಾ ಕೇಕ್ ತಿನ್ನೋದಕ್ಕೆ?
1: ಬರ್ರಿ,
0: ಖಂಡಿತ ಬರ್ತೀನಿ. ಅಮ್ಮಂದಿರ ದಿನದ ಶುಭಾಶಯಗಳನ್ನ ನಿಮ್ಮ ಅಮ್ಮಂಗೆ ತಿಳಿಸ್ಬಿಡಪ್ಪ, ನಮ್ಮ ಪರವಾಗಿ, ವಿವಿಧ ಭಾರತಿ ಪರವಾಗಿ. ಇಷ್ಟು ಮುದ್ದಾಗಿ ಮಾತಾಡುವಂತ ತೇಜಸ್ವಿನಿನೋ ಮಗಳಿದಾರ ಅವ್ರಿಗೆ? ಕೇಳಿಸ್ತಾ ಇದೆಯಾ ತೇಜಸ್ವಿನಿ? ಹಲೋ, ತೇಜಸ್ವಿನಿ, ಯಾವ ಹಾಡು ಬೇಕಿತ್ತು?
1: ಕೌರವ ಫಿಲಂನಿಂದ ಕುಕ್ಕುಕ್ಕು ಸಾಂಗ್ ಬೇಕು.
0: ಕುಕ್ಕುಕ್ಕು, ಯಾಕೆ ಈ ಕುಕ್ಕುಕ್ಕು ಸಾಂಗ್ ನಿಮ್ಗೆ? ನಿಮ್ ಇಷ್ಟದ ಸಾಂಗ್ ಅನ್ನ ಪ್ಲೇ ಮಾಡ್ತೀನಿ, ಎಂಜಾಯ್ ಮಾಡಿ, ಹಾಗೆ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಮದರ್ಸ್ ಡೇನ. ಥ್ಯಾಂಕ್ ಯು ತೇಜಸ್ವಿನಿ ಕರೆ ಮಾಡಿದಕ್ಕೆ, ಧನ್ಯವಾದಗಳು. ಧನ್ಯವಾದಗಳು ನಿಮ್ಗೂ ಸಹ. ಥ್ಯಾಂಕ್ ಯು, ಕೇಳಿ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ. ಆತ್ಮೀಯರೇ, ನೀವು ಸಹ ಇದೇ ರೀತಿ ಕರೆ ಮಾಡಬಹುದು. ಮಕ್ಕಳು ಮಾತ್ರ ಕರೆ ಮಾಡಬೇಕಾಗಿರುವಂತಹ ಭಾನುವಾರದ ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ ಹೀಗಿದೆ: 08022370788, 08022370799, 08022612657. ಸ್ಟೇ ಟ್ಯೂನ್ 102.9 FM.

0: ಕರೆಗೊಂದು ಹಾಡು ಕಾರ್ಯಕ್ರಮದ ನಮ್ಮ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ.
1: ಹಲೋ,
0: ಯಾರು ಮಾತಾಡ್ತಿರೋದು?
1: ನನ್ನ ಹೆಸರು ಪರೀಕ್ಷಾ.
0: ಪರೀಕ್ಷಾ, ಪರೀಕ್ಷೆ ಎಲ್ಲ ಮುಗಿದ ಮೇಲೂ ಪರೀಕ್ಷಾ ಅಂತ ಹೆಸರು, ಚೆನ್ನಾಗಿದೆ ಅಲ್ಲ ನಿಮ್ ಹೆಸರು? ಯಾರು ಇಟ್ಟಿರೋದು?
1: ನಮ್ಮ ಅಮ್ಮ.
0: ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡ್ಬೇಕು ಅಂತ ನಿಮ್ಮ ಪರೀಕ್ಷಾ ಅಂತ ಇಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ರ ಎಕ್ಸಾಮ್ಸ್ ಎಲ್ಲ?
1: ಲಾಸ್ಟ್ ಟೈಮ್ ಫೋನ್ ಮಾಡಿದ್ದೆ, ನೀವು ನನ್ನ ರಿಸಲ್ಟ್ ಫೋನ್ ಬಂದಾಗ ಫೋನ್ ಮಾಡಿ ಅಂದಿದ್ರಿ. ನನಗೆ 95% ಬಂತು.
0: ವೆರಿ ಗುಡ್, ಕಂಗ್ರಾಚುಲೇಷನ್ಸ್ ಪರೀಕ್ಷಾ.
1: ಥ್ಯಾಂಕ್ ಯು.
0: ಮತ್ತೆ ಏನ್ ತಿಂಡಿ ತಿಂದ್ರಿ ಇವತ್ತು?
1: ಇವತ್ತು ಪಲಾವ್.
0: ಪಲಾವಾ?
1: ಹೌದು.
0: ನಾನು ಅನ್ಕೊಂಡೆ ಪರೀಕ್ಷಾ ಏನಾದ್ರೂ ಪ್ರಿಪೇರ್ ಮಾಡಿರ್ತಾರೆ ಇವತ್ತು ಮದರ್ಸ್ ಡೇ ಸ್ಪೆಷಲ್ ಅಂತ. ಇಲ್ವಾ? ಇನ್ನು ತುಂಬಾ ಟೈಮ್ ಇದೆ, ಅಮ್ಮಂಗೆ ಏನಾದ್ರು ಪ್ರಿಪೇರ್ ಮಾಡ್ಕೊಡಿ ಸ್ಪೆಷಲ್ ಆಗಿ ಇವತ್ತು. ಶಿ ವಿಲ್ ಬಿ ಹ್ಯಾಪಿ ಅಲ್ವಾ? ನಿಮ್ಮ ಅಮ್ಮನಿಗೆ ನಮ್ಮ ವಿವಿಧ ಭಾರತಿ ಪರವಾಗಿ ಪರೀಕ್ಷಾ ಕಡೆಯಿಂದ ಅಮ್ಮಂದಿರ ದಿನದ ಶುಭಾಶಯಗಳು.
1: ಥ್ಯಾಂಕ್ ಯು.
0: ಕನ್ವೆ ಮಾಡ್ಬಿಡಿ. ಓಕೆನಾ? ಯಾವ ಹಾಡು ಬೇಕಿತ್ತು ಪರೀಕ್ಷೆಗೆ? ಥ್ಯಾಂಕ್ ಯು. ಒಳ್ಳೆ ಸಾಂಗ್ ಪ್ಲೇ ಮಾಡ್ತೀನಿ, ಕೇಳಿ ಎಂಜಾಯ್ ಮಾಡಿ, ಹಾಗೆ ಅಮ್ಮ ಜೊತೆ ಅಮ್ಮಂದಿರ ದಿನ ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು ಪರೀಕ್ಷಾ, ಹೀಗೆ ಚೆನ್ನಾಗಿ ಓದ್ಕೋಬೇಕು. ಓಕೆ, ಆಲ್ ದಿ ಬೆಸ್ಟ್.
1: ಥ್ಯಾಂಕ್ ಯು.
0: ಆದ್ಮೇಲೆ ನೀವು ಸಹ ಇದೇ ರೀತಿ ಕರೆ ಮಾಡಬಹುದು. ಮಕ್ಕಳು ಮಾತ್ರ ಕರೆ ಮಾಡಬೇಕಾಗಿರೋ ಕಾರ್ಯಕ್ರಮ ಕರೆಗುಂದು ಹಾಡು ಭಾನುವಾರದ ವಿಶೇಷ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 08022370788, 08022370788.

0: ಸತ್ಯ ಅಲ್ವಾ? ಆ ಎರಡು ಅಕ್ಷರದಲ್ಲಿ ಅದೆಷ್ಟು ಶಕ್ತಿ ಇದೆ. ಅಮ್ಮ ಅನ್ನುವಂಥ ಆ ಎರಡು ಅಕ್ಷರ ಸಾಕು ಮೈಮನವನ್ನೆಲ್ಲ ಹಗುರಾಗಿಸೋದಕ್ಕೆ. ಸದ್ಯಕ್ಕೆ ನಮ್ಮ ಕರೆಗೊಂದು ಹಾಡು. ಕಾರ್ಯಕ್ರಮದ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ವಿಜಯಪುರಿಂದ ವೆಂಕಣ್ಣ ಬಳಮಟ್ಟಿ ಅಂತ ಮಾತಾಡೋದು ಮೇಡಮ್.
0: ವೆಂಕಣ್ಣ ಅವರು ಕಳೆದ ಬಾರಿ ಕರೆ ಮಾಡಿದ್ರೆ ಅಂತಕೊಳ್ತೀನಿ ಅಲ್ವಾ?
1: ಹಾ ಹೌದು ಮೇಡಮ್, ನೀವಿದ್ದಾಗ ಮಾಡಿದ್ದೆ ಮೇಡಮ್, ರೂಪಾ ಮೇಡಮ್ ಇದ್ದಾಗ. ನೀವೇ ಇದ್ರಲ್ಲ ಮೇಡಮ್?
0: ಹಾ, ನಾನೇ ರೂಪಾ ಮೇಡಮ್. ಏನ್ ಮಾಡ್ತಿದ್ದೀರಿ? ನೈನ್ತ್ ಅನ್ಸುತ್ತೆ ಅಲ್ವಾ ವೆಂಕಣ್ಣ ಅವರು?
1: ಹಾ, ನೈನ್ತ್ ಮುಗಿತ್ತು ಮೇಡಮ್, ಇನ್ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಟೆಂತ್ ಹೋಗ್ಬೇಕು ಮೇಡಮ್.
0: ಚೆನ್ನಾಗಿ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ ಟೆಂತ್ಗೆ, ಎಕ್ಸಾಮ್ಸ್ಗೆಲ್ಲ. ಯಾವ ಸಾಂಗ್ ಬೇಕಿತ್ತು ವೆಂಕಣ್ಣ ಅವ್ರಿಗೆ?
1: ಒಡ ಹುಟ್ಟಿದವರು ಮೇಡಮ್.
0: ಒಡ ಹುಟ್ಟಿದವರು, ಅದರಲ್ಲಿ
1: ಸೋಲು ಗೆಲುವೆಂಬ ಅರಿತಾದ ಮೇಲೆ ಅಂತಿದೆಯಲ್ಲ.
0: ಖಂಡಿತ ಪ್ಲೇ ಮಾಡ್ತೀನಿ, ಕೇಳಿ ಸಾಂಗ್ ಅನ್ನ. ಹಾಗೇನೆ ಬದುಕಿನಲ್ಲಿ ಸೋಲೋದನ್ನೇ ಗುರಿ ಮಾಡ್ಕೊಳ್ಬೇಡಿ, ಸ್ವಲ್ಪ ಗೆಲುವಿನ ಕಡೆ ಹೆಚ್ಚಾಗಿ ಗಮನ ಇರಲಿ. ಮುಂದೆ SSLC ಮಾಡ್ತಾ ಇದ್ದೀರಿ.
1: ಹಲೋ ಮೇಡಮ್,
0: ಹೇಳಿ.
1: ಪೊಲಿಟಿಕಲ್ ಸೈನ್ಸ್ ಅಂದ್ರೆ ತುಂಬಾ ಇಷ್ಟ ಮೇಡಮ್. ಡಿ ಸುಧಾಕರ್ ಅವರು ನಿಧನರಾಗಿದ್ದಾರಲ್ಲ, ಸಂತಾಪ ಸೂಚಿಸ್ತೀನಿ ಮೇಡಮ್.
0: ಸರಿ ಆಯ್ತು, ನಿಮ್ಗೋಸ್ಕರ ಸಾಂಗ್ ಪ್ಲೇ ಮಾಡ್ತೀನಿ, ಕೇಳಿ ವೆಂಕಣ್ಣ ಅವರೇ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಆತ್ಮೀಯರೇ, ನೀವು ಸಹ ಇದೇ ರೀತಿ ಕರೆ ಮಾಡಬಹುದು. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ, ಮಕ್ಕಳು ಮಾತ್ರ ಕರೆ ಮಾಡಬೇಕಾಗಿರೋ ಕಾರ್ಯಕ್ರಮ 08002370887 08002370799 08002260257 ಈ ಸಂಖ್ಯೆಗೆ ಮಕ್ಕಳು ಕರೆ ಮಾಡಿ ತಮ್ಮಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು.

0: 12:15 ನೀವು ಕೇಳ್ತಾ ಇರೋ ಕಾರ್ಯಕ್ರಮ ಕರೆಗುಂದು ಹಾಡು, ಮಕ್ಕಳು ಮಾತ್ರ ಕರೆ ಮಾಡಬೇಕಾಗಿರೋ ಕಾರ್ಯಕ್ರಮ ಭಾನುವಾರದ ವಿಶೇಷ ಕರೆಗುಂದು ಹಾಡು. ಹಲೋ.
1: ಹಲೋ ಆಂಟಿ, ಹೇಗಿದ್ದೀರಾ?
0: ಚೆನ್ನಾಗಿದ್ದೀನಿ. ಯಾರು ಮಾತಾಡ್ತಿರೋದು?
1: ನಾನ್ ವಂದಿತಾ ಅಂತ, ಗುಲ್ಬರ್ಗಾದಿಂದ.
0: ವಂದಿತಾ, ಗುಡ್ ಮಾರ್ನಿಂಗ್. ವಂದಿತಾ,
1: ಗುಡ್ ಮಾರ್ನಿಂಗ್.
0: ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ತಿಂಡಿ ಎಲ್ಲ ಆಯ್ತಾ?
1: ಆಯ್ತು.
0: ವಂದಿತಾ ಏನ್ ಮಾಡ್ತಿರೋದು?
1: ನಾನ್ 9th standard ಅಲ್ಲಿ ಓದ್ತಾ ಇದ್ದೀನಿ.
0: 9th standard, ವೆರಿ ಗುಡ್. ವಂದಿತಾ, ಇವತ್ತು ವಿಶೇಷ ಏನು ಅಂತ ಗೊತ್ತಿದ್ಯಾ?
1: ಹೌದು, ಇವತ್ತು ಮದರ್ಸ್ ಡೇ, ಅದಕ್ಕೆ ನಾನು ವಿವಿಧ ಭಾರತಿ ಮುಖಾಂತರ ಅಮ್ಮನ್ಗೆ ಹ್ಯಾಪಿ ಮದರ್ಸ್ ಡೇ ಅಂಡ್ ಲವ್ ಯು ಅಂತ ವಿಶೇಷ ಹೇಳ್ಬೇಕಂತ ಇಷ್ಟಪಡ್ತಿದ್ದೀನಿ.
0: ವಂದಿತಾ ಕಡೆಯಿಂದ ಹಾಗೆ ಎಲ್ಲ ವಿವಿಧ ಭಾರತಿ ಬಳಗದ ಪರವಾಗಿ ವಂದಿತಾ ಅವರ ತಾಯಿಗೆ ವಿಶ್ವ ಅಮ್ಮಂದಿರ ದಿನದ ಹಾರ್ದಿಕ ಶುಭಾಶಯಗಳು. ಖುಷಿನಾ?
1: ತುಂಬಾ ಥ್ಯಾಂಕ್ ಯು ಸೋ ಮಚ್ ಆಂಟಿ.
0: ಮದರ್ಸ್ ಡೇ ಅಂತ ಪೇಪರು ಅಥವಾ ಫೋನು ಹೀಗೆ ರೇಡಿಯೋ ಕೇಳಿ ಗೊತ್ತಾಯ್ತಾ ಅಥವಾ ತುಂಬಾ ನೆನ್ಪಿತ್ತಾ? ನೆನ್ನೆ
1: ನೆನ್ಪಿತ್ತು ಅಂದ್ರೆ ಎಲ್ಲ ಕಡೆ ಟಿವಿಯಲ್ಲೂ ಅಂದ್ರೆ ಈ ತರ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಿತ್ತು ಮದರ್ಸ್ ಡೇ ಸ್ಪೆಷಲ್ ಇದೆಲ್ಲ, ಮುಂಚೆಯಿಂದಾನೆ ಗೊತ್ತಾಗ್ಬಿಟ್ಟಿತ್ತು.
0: ಸೊ ಎಲ್ಲಾ ತರ ವಂದಿತಾನು ಸ್ಟೇಟಸ್ ಎಲ್ಲ ತುಂಬಾ ಹಾಕೊಂಡಿದ್ದಾರೆ ಅಂದ್ಕೊಳ್ತೀನಿ. ಎಕ್ಸ್ಪೆಕ್ಟೆಡ್ ಅಲ್ವಾ? ಮತ್ತೆ ಅಮ್ಮಂಗೆ ಏನ್ ಕೊಡ್ಸಿದ್ರಿ ವಂದಿತಾ?
1: ಅಮ್ಮಗೆ ಬ್ಯಾಂಗಲ್ಸ್ ತಗೊಂಡ್ ಬಂದೆ.
0: ವೆರಿ ಗುಡ್. ಸೊ ಅಮ್ಮ ತುಂಬಾ ಖುಷಿಯಾಗಿರ್ತಾರೆ ಮಗಳು ವಂದಿತಾ ಕೊಟ್ಟಂತ ಬಳೆಗಳನ್ನ ಹಾಕೊಂಡು.
1: ತುಂಬಾ ತುಂಬಾ.
0: ಸರಿ, ವಂದಿತಾಗೆ ಯಾವ ಗೀತೆ ಬೇಕಿತ್ತು?
1: ನನ್ಗೆ ಲೀಸಾ ಚಿತ್ರದು ಅಮ್ಮ ಹಾಡ್ ಐ ಮೀನ್ ಸಂಗೀತ ಬೇಕಾಗಿತ್ತು. ಅನುರಾಧ ಭಟ್ ಅವ್ರು ಹಾಡಿದ್ದು.
0: ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಅಮ್ಮನ ಗೀತೆಗಳು ತುಂಬಾ ಚೆನ್ನಾಗಿ ಬರುತ್ತಲ್ವಾ?
1: ಹೌದೌದು. ಆಮೇಲೆ ಇದು ನನ್ ಸ್ಪೆಸಿಫಿಕಲಿ ಫೇವ್ರೇಟ್ ಹಾಡ, ಸೊ ಅಮ್ಮಗೆ ಡೆಡಿಕೇಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ.
0: ಖಂಡಿತ ಪ್ಲೇ ಮಾಡ್ತೀನಿ ವಂದಿತಾ. ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.

0: ಮಕ್ಕಳ ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಭೂಮಿಕಾ.
0: ಭೂಮಿಕಾ, ಭೂಮಿಕಾ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ರಾಣಿಬೆನ್ನೂರಿಂದ. ಭೂಮಿಕಾ ಏನ್ ಮಾಡ್ತಾ ಇರೋದು?
1: ನೈನ್ತ್
0: ಟೆಂತ್. ಶಾಲೆ ಶುರುವಾಗಿದ್ಯಾ ಭೂಮಿಕಾ? ಆಗ್ಲೇ ಹೋಗ್ತಾ ಇದ್ದೀರಾ? ಚೆನ್ನಾಗಿ ಓದ್ಕೊಳ್ಬೇಕು ಟೆಂತ್ಗೆ. ಓಕೆ, ಯಾವ ಸಾಂಗ್ ಬೇಕಿತ್ತು ಭೂಮಿಕಾಗೆ? ಅಮ್ಮ ಐ ಲವ್ ಯು. ಅಮ್ಮಂಗೋಸ್ಕರ. ಏನ್ ಅಮ್ಮನ ಹೆಸರು?
1: ಮಂಗಳಾ.
0: ಅವರಿಗೆ ಭೂಮಿಕಾ ಕಡೆಯಿಂದ ಅಮ್ಮ ಐ ಲವ್ ಯು ಸಾಂಗ್ ಜೊತೆಗೆ ವಿವಿಧ ಭಾರತಿ ಪರವಾಗಿ ಅಮ್ಮಂದಿರ ದಿನದ ಶುಭಾಶಯಗಳು. ಥ್ಯಾಂಕ್ ಯು ಭೂಮಿಕಾ ಕರೆ ಮಾಡಿದಕ್ಕೆ. ಸಾಂಗ್ ಅನ್ನ ಕೇಳಿ ಎಂಜಾಯ್ ಮಾಡಿ. ಧನ್ಯವಾದಗಳು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: 12:38 ಆಗಿರುವಂತಹ ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಭಾನುವಾರದ ವಿಶೇಷ ಮಕ್ಕಳ ಕರಿಕುಂದು ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ.

0: ಸುಸ್ವಾಗತ. ನಮ್ಮ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ.
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಮೇಘಶ್ರೀ.
0: ಮೇಘಶ್ರೀ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
1: ಬೆಂಗಳೂರಿಂದ. ಮುರುಗೇಶ್ ಪಾಳ್ಯ.
0: ಮುರುಗೇಶ್ ಪಾಳ್ಯದಿಂದ ಕರೆ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ ಭೂಮಿಕಾ? ಮೇಘಶ್ರೀ ಅಲ್ವಾ? ಮೇಘಶ್ರೀ, ಏನ್ ಮಾಡ್ತಿದ್ದೀರಿ? ಓದ್ತಾ ಇದ್ದೀರಾ, ಬರಿತಾ ಇದ್ದೀರಾ? ರಜದಲ್ಲೂ ತುಂಬಾ ಓದ್ತಾ ಇದ್ದೀರಾ, ಬರಿತಾ ಇದ್ದೀರಾ, ಇದನ್ನ ನಂಬೇಕಾ? ಯಾವ ಕ್ಲಾಸ್?
1: ಥರ್ಡ್.
0: ಭೂಮಿಕಾ, ಯಾವ ಸಾಂಗ್ ಬೇಕಿತ್ತು? ಸರಿ, ಮೇಘಶ್ರೀ ಅವ್ರಿಗೆ ಯಾವ ಸಾಂಗ್ ಬೇಕಿತ್ತು?
1: ಬ್ಯಾಂಗಲ್ ಬಂಗಾರಿ.
0: ಬ್ಯಾಂಗಲ್ ಬಂಗಾರಿ ಸಾಂಗ್. ಹಿಂದೆ ಯಾರಿರೋದು? ಅಮ್ಮನ? ಅಮ್ಮಂಗ್ ವಿಶ್ ಮಾಡಿದ್ರ ಹ್ಯಾಪಿ ಮದರ್ಸ್ ಡೇ ಅಂತ?
1: ಹೇಳಿಲ್ಲ, ಇವಾಗ ಹೇಳ್ತೀನಿ.
0: ಇವಾಗ ಹೇಳಿ, ವಿಶ್ ಮಾಡಿ ಅಮ್ಮಂಗೆ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಿ ನೋಡೋಣ ಜೋರಾಗಿ.
1: ಹ್ಯಾಪಿ ಮದರ್ಸ್ ಡೇ.
0: ಯಾರಿಗೆ?
1: ಹ್ಯಾಪಿ ಮದರ್ಸ್ ಡೇ ಮಮ್ಮಿ.
0: ಹ್ಯಾಪಿ ಮದರ್ಸ್ ಡೇ ಅಮ್ಮ. ಏನ್ ಅಮ್ಮನ ಹೆಸರು?
1: ಲಕ್ಷ್ಮಿ.
0: ಲಕ್ಷ್ಮಿ ಅವರಿಗೆ ಅವರ ಮಗಳು ಪುಟಾಣಿ ಮೇಘಶ್ರೀ ಕಡೆಯಿಂದ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಸರಿನಾ? ಥ್ಯಾಂಕ್ ಯು ಮೇಘಶ್ರೀ ಕರೆ ಮಾಡಿದಕ್ಕೆ. ನಿಮ್ಮ ಇಷ್ಟದ ಗೀತೆ ಪ್ರಸಾರವಾಗುತ್ತೆ, ಕೇಳಿ ಎಂಜಾಯ್ ಮಾಡಿ.
1: ಥ್ಯಾಂಕ್ ಯು.
0: ಆತ್ಮೀಯರೇ, ನೀವು ಸಹ ಇದೇ ರೀತಿ ಕರೆ ಮಾಡಬಹುದು. ಮಕ್ಕಳು ಕರೆ ಮಾಡಬೇಕಾಗಿರೋ ಕಾರ್ಯಕ್ರಮ ಕರಿಕುಂದು ಹಾಡು. ನೀವು ಕರೆ ಮಾಡಬೇಕಾಗಿರೋ ದೂರವಾಣಿ ಸಂಖ್ಯೆ 08022370788, 08022370789, 08022612577.

0: ಕರೆಗುಂದು ಹಾಡು ಕಾರ್ಯಕ್ರಮದ ನಮ್ಮ ಮುಂದಿನ ಕೇಳುಗರು, ಹಲೋ.
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಜಾನವಿ.
0: ಜಾನವಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
1: ಕಾಡುಗುಡಿ.
0: ಕಾಡುಗುಡಿಯಿಂದ ಏನ್ ಮಾಡ್ತಿರೋದು ಜಾನವಿ? ಶಾಲೆ ಸ್ಟಾರ್ಟ್ ಆಯ್ತಾ?
1: ಇನ್ನ ಇಲ್ಲ, ನೆಕ್ಸ್ಟ್ ವೀಕ್ 18th.
0: ಪ್ರಿಪರೇಷನ್ ಎಲ್ಲ ಆಯ್ತಾ? ಬೈಂಡಿಂಗ್ ಎಲ್ಲ ಆಯ್ತಾ ಬುಕ್ಸ್? ಆಲ್ ದ ಬೆಸ್ಟ್ ಹೊಸ ಕ್ಲಾಸಿಗೆ. ಇವತ್ತೇನು ವಿಶೇಷ ಗೊತ್ತಲ್ಲ ಜಾನ್ವಿಗೆ? ಗೊತ್ತು ಗೊತ್ತು. ಏನ್ ಮಾಡಿದ್ರಿ? ಅಮ್ಮನ್ಗೆ ಗ್ರೀಟಿಂಗ್ಸ್ ಕೊಟ್ರಾ? ಸ್ವೀಟ್ಸ್ ಕೊಟ್ರಾ? ಏನ್ ಕೊಟ್ರಿ? ವಿಶ್ ಮಾಡಿದ್ರ?
1: ನೈಟ್ 12 o'clock ಕೇಕ್ ಕಟಿಂಗ್ ಮಾಡಿದ್ರಿ.
0: ಓ ಸೂಪರ್ ಸೂಪರ್. ಅಮ್ಮನ್ ಕೇಕ್ ತಿನ್ಸಿದ್ರ? ಏನ್ ಅಮ್ಮನ ಹೆಸರು?
1: ಪಾರ್ವತಿ.
0: ಪಾರ್ವತಿ, ಜಾನ್ವಿಯವರ ಅಮ್ಮ ಪಾರ್ವತಿಗೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು.
1: ಥ್ಯಾಂಕ್ ಯು.
0: ಯಾವ ಸಾಂಗ್ ಬೇಕಿತ್ತು ಜಾನ್ವಿ?
1: ಜೀವ ಕೊಟ್ಟವಳು ತುತ್ತು ಇಟ್ಟವಳು ಸಾಂಗ್.
0: ಪ್ಲೇ ಮಾಡ್ತೀನಿ, ಕೇಳಿ, ಅಮ್ಮನಿಗೋಸ್ಕರ ಎಂಜಾಯ್ ಮಾಡಿ.
1: ಥ್ಯಾಂಕ್ ಯು.
0: ಥ್ಯಾಂಕ್ ಯು ಜಾನ್ವಿ ಕರೆ ಮಾಡಿದ್ದಕ್ಕೆ.
2: ಜೀವ

0: ಕೇಳ್ತಾ ಇದೀರಾ ಮಕ್ಕಳ ವಿಶೇಷ ಕರಿಗುಂದು ಹಾಡು ಕಾರ್ಯಕ್ರಮ. ನಮ್ಮ ಮುಂದಿನ ಕೇಳುಗುರಿ ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಆರ್ಯ.
0: ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
1: ಬೆಂಗಳೂರಿಂದ. ಯಲಹಂಕ.
0: ಯಲಹಂಕಿಂದ ಏನ್ ಮಾಡ್ತಿರೋದು ಆರ್ಯ?
1: ನಾನು ಓದ್ಕೊಂತ ಇದ್ದೆ.
0: ಓದ್ಕೊಂತ ಇದೀಯಾ? ರಜದಲ್ಲೂ ಓದ್ಕೊಂತ ಇದೀಯಪ್ಪ.
1: ಬೇಸಿಕ್ಸ್ ಎಲ್ಲ ಕಲ್ಸಿದ್ರೆ ಮುಂದೆ ಈಸಿ ಆಗುತ್ತೆ ಅಂತ ಅಪ್ಪ ಹೇಳಿದ್ರು. ಅದಕ್ಕೆ
0: ವೆರಿ ಗುಡ್, ಹೀಗೆ ಓದ್ಕೋಬೇಕು ಚೆನ್ನಾಗಿ. ಯಾವ ಕ್ಲಾಸ್ ಓದ್ತಿರೋದು ಆರ್ಯ?
1: ಇವಾಗ ಸಿಕ್ಸ್ತ್ ಮಿಲ್ಲರ್ ಸಿಕ್ಕೋಬೇಕು.
0: ಸಿಕ್ಸ್ತ್. ಯಾವ ಸಿಲೆಬಸ್? ಐಸಿಎಸ್ಸಿನ, ಸಿಬಿಎಸ್ಇನ, ಸ್ಟೇಟ?
1: ಸಿಬಿಎಸ್ಇ.
0: ಸಿಬಿಎಸ್ಇ. ಆಲ್ ದ ಬೆಸ್ಟ್ ಆರ್ಯ, ಚೆನ್ನಾಗಿ ಓದ್ಕೊಳ್ಬೇಕು. ಓಕೆನಾ?
1: ಥ್ಯಾಂಕ್ಸ್.
0: ಇವತ್ತು ಸ್ಪೆಷಲ್ ಏನಂತ ಗೊತ್ತಿದೆಯಲ್ಲ?
1: ಗೊತ್ತು.
0: ಏನು?
1: ಮದರ್ಸ್ ಡೇ.
0: ಮದರ್ಸ್ ಡೇ ಸೆಲೆಬ್ರೇಷನ್ ಆಯ್ತಾ ಮನೆಯಲ್ಲಿ ಮದರ್ಸ್ ಡೇ?
1: ಇಲ್ಲ, ಸಂಜೆ ಸಂಜೆ ಮಾಡ್ತೀನಿ. ನಮ್ಮ ಅಮ್ಮನ ಕೇಸರಿ ಬಾತ್ ಮಾಡ್ಕೊಡ್ತೀನಿ.
0: ಓ ವೆರಿ ಗುಡ್, ಮಾಡಿ ಮಾಡಿ. ನಾನು ಬರ್ಬೋದಾ ತಿನ್ನೋದಕ್ಕೆ? ಬರ್ತೀನಿ ಹಾಗಾದ್ರೆ. ಆರ್ಯ ಅಡ್ರೆಸ್ ಕಳಿಸ್ಬಿಡಿ ಓಕೆನಾ ವಾಟ್ಸಪ್ ಅಲ್ಲಿ. ನಾನು ಪ್ರೋಗ್ರಾಮ್ ಮುಗಿಸಿ ಬರ್ತೀನಿ, ನನಗೂ ಕೇಸರಿ ಬಾತ್ ಇಟ್ಟಿರ್ಬೇಕು. ಸರಿನಾ? ಸರಿ. ನಿಮ್ಮ ಅಮ್ಮನ ಹೆಸರೇನಪ್ಪ?
1: ಗಿರ್ಜಾ.
0: ಗಿರ್ಜಾ. ಗಿರ್ಜಾ ಅವರಿಗೆ ಆರ್ಯ ಕಡೆಯಿಂದ ವಿಶ್ವ ಅಮ್ಮಂದಿರ ದಿನದ ಶುಭಾಶಯಗಳು. ಯಾವ ಸಾಂಗ್ ಬೇಕಿತ್ತು ಆರ್ಯ? ಪ್ಲೇ ಮಾಡ್ತೀನಿ ಕೇಳಿ, ಎಂಜಾಯ್ ಮಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಆರ್ಯ.
1: ಥ್ಯಾಂಕ್ಸ್ ಆಂಟಿ.

0: 8:23:20 ಕಾರ್ಯಕ್ರಮವನ್ನ ಇನ್ನೇನು ಮುಗಿಸುವಂತ ಹೊತ್ತು. ಆತ್ಮೀಯರೇ, ಕರೆಗೊಂದು ಹಾಡು ಕಾರ್ಯಕ್ರಮದ ನಮ್ಮ ಕೊನೆಯ ಕೇಳುಗರು ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ಯಾರು ಮಾತಾಡ್ತಿರೋದು?
1: ನಾನು ಹೇಮಶ್ರೀ ಕೇವಿ ಅಂತ.
0: ಹೇಮಶ್ರೀ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ನಾನು ಯಲಹಂಕ ಬೆಂಗಳೂರಿಂದ ಕಾಲ್ ಮಾಡ್ತೀನಿ.
0: ಯಲಹಂಕ ಇಂದ ಏನ್ ಮಾಡ್ತಿದ್ದೀರಾ ಹೇಮಶ್ರೀ ಅವರ?

0: ಇವಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದಾನೆ.
1: ಸೆವೆಂತ್ ಯಾವ ಶಾಲೆ?
0: ಪಿಎಂಸಿ ಕೇಂದ್ರ ವಿದ್ಯಾಲಯ, ಸಿಆರ್ಪಿಎಫ್.
1: ಓ, ಕೇಂದ್ರೀಯ ವಿದ್ಯಾಲಯನಾ? ವೆರಿ ಗುಡ್. ಇವತ್ ಏನ್ ವಿಶೇಷ ಅಂತ ಗೊತ್ತಾ ಹೇಮಶ್ರೀ?
0: ಗೊತ್ತು, ಇವತ್ತು ಮದರ್ಸ್ ಡೇ.
1: ಮದರ್ಸ್ ಡೇ, ಸೊ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರ ಮನೆಯಲ್ಲಿ?
0: ಹೌದು, ನಾನು ಇವತ್ತು ನಮ್ಮಅಮ್ಮ ಬಿರಿಯಾನಿ ಮಾಡಿದ್ರು.
1: ವೆರಿ ಗುಡ್.
0: ಇವತ್ತು ನಾನು ನಮ್ಮಅಮ್ಮನ ಆಚೆ ಕರ್ಕೊಂಡು ಹೋಗಿ ಡ್ರೆಸ್ ಕೊಡಿಸ್ತೇನೆ.
1: ಓಹೋ, ಹಾಗಾದ್ರೆ ನಿಮ್ದೇ ಸೇವಿಂಗ್ಸ್ ದುಡ್ಡು ಅಂತ ಅನ್ಕೊಳ್ತೀನಿ. ಅಮ್ಮ ಅಂದ್ರೆ ತುಂಬಾ ಇಷ್ಟನಾ ಹೇಮಶ್ರೀಗೆ? ತುಂಬಾ ತುಂಬಾ ತುಂಬಾ ಇಷ್ಟ ಅನ್ನೋದನ್ನ ಯಾವ ರೀತಿ ನಾನ್ ತಿಳ್ಕೊಳ್ಬೇಕು? ಅಮ್ಮಗೆ ಏನ್ ಸಹಾಯ ಮಾಡ್ತೀರಾ? ಯಾವ ತರ?
0: ನಾನು ಅವ್ರಿಗೆ ಎಲ್ಲಾ ಹೌಸ್ ಹೋಲ್ಡ್ ಚೋರ್ಸ್ ಗೆ ಹೆಲ್ಪ್ ಮಾಡ್ತೀನಿ. ಅವರು ಅಡಿಗೆ ಮಾಡ್ತಿದ್ರೆ ನಾನು ತರಕಾರಿ ಕಟ್ ಮಾಡ್ತೇನೆ, ನಾನು ನೆಲೆ ಬುಡಿಸ್ತೇನೆ, ಅದಾದ್ಮೇಲೆ ಓಡಿಸ್ತೇನೆ ಕೂಡ.
1: ಓಹೋ, ಎಲ್ಲಾ ರೀತಿ ಸಹಾಯ ಅಮ್ಮನ್ಗ್ ಆಗ್ತಾ ಇದೆ. ಸೊ ಹೇಮಶ್ರೀ ಅವ್ರ ಅಮ್ಮ ತುಂಬಾ ಪುಣ್ಯ ಮಾಡಿದ್ದಾರೆ ಅನ್ಕೊಳ್ತೀನಿ. ಬೇಸಿಗೆ ರಜೆನಲ್ಲಿ ಇದೆಲ್ಲ ಕಲ್ತ್ರ ಅಥವಾ ಅಮ್ಮನ್ ಕಲ್ಸ್ಕೊಟ್ರ? ಹೇಮಶ್ರೀ ಕೇಳಿಸ್ತಾ ಇದ್ಯಾ? ಬೇಸಿಗೆ ರಜಾ ಇತ್ತಲ್ಲ, ಕೆಲ್ಸ ಎಲ್ಲ ಅಮ್ಮ ನಿಮಗ್ ಕಲ್ಸ್ಕೊಟ್ರ, ನೀವೇ ಅಮ್ಮಂಗ್ ಕಲ್ಸಿದ್ರ ಏನಾದ್ರು ಅಂತ ಕೇಳ್ತಾ ಇದೀನಿ.
0: ಅವ್ರು ಮಾಡ್ತಿದ್ರೆ ನಾನು ನೋಡಿ ಕಲ್ಸ್ಕೊಂಡಿದ್ದೀನಿ, ಅದಾದ್ಮೇಲೆ ನಾನು ಅವ್ರಿಗೆ ಹೆಲ್ಪ್ ಕೂಡ ಮಾಡ್ತೀನಿ.
1: ಶಾಲೆನಲ್ಲಿ ರಜೆಗೆ ಹೋಮ್ವರ್ಕ್ ಎಲ್ಲ ಏನಾದ್ರು ಕೊಟ್ಟಿದ್ರ?
0: ಹೌದು, ಹೋಮ್ವರ್ಕ್ ಕೊಟ್ಟಿದ್ರು. ನಾನು ಇವಾಗ ಮ್ಯಾಥ್ಸ್ ಮತ್ತೆ ಇಂಗ್ಲಿಷ್ ಹೋಮ್ವರ್ಕ್ ನ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀನಿ.
1: ಸೊ ಎಲ್ಲಾ ಹೋಮ್ವರ್ಕ್ ಮುಗೀತು, ಶಾಲೆ ಶುರುವಾಗೋದಕ್ಕೆ ಕಾಯ್ತಾ ಇದಾರೆ ಹೇಮಶ್ರೀ.
0: ಹೌದು,
1: ಚೆನ್ನಾಗ್ ಮಾಡ್ಬೇಕು, ಚೆನ್ನಾಗ್ ಓದ್ಕೊಳ್ಬೇಕು ಹೇಮಶ್ರೀ. ಓಕೆನಾ? ಯಾವ ಸಾಂಗ್ ಬೇಕಿತ್ತು ಹೇಮಗೆ?
0: ನಂಗೆ ಕೈ ನಿಮಿಷ ಕೈ ತುತ್ತು ಕೊಟ್ಟವಳು ಸಾಂಗ್ ಕೇಳ್ಬೇಕಿತ್ತು.
1: ಕೈ ತುತ್ತು ಕೊಟ್ಟವಳು, ಅಮ್ಮ ಕೈ ತುತ್ತು ಕೊಡ್ತಾರ?
0: ಹೌದು.
1: ಹಾ, ಯಾವಾಗ?
0: ಡೈಲಿ ಅವ್ರು ನನ್ಗೆ ತಿನ್ಸ್ತಾರೆ, ಡೈಲಿ ತಿನ್ಸ್ತಾರೆ ಅವರು.
1: ಅದು ಯಾವ ಮೂವಿದು ಅಂತ ಏನಾದ್ರು ನೆನ್ಪಿದ್ಯಾ?
0: ಇವಾಗ ನಂಗೆ ನೆನಪಿಲ್ಲ, ಮಾತ್ರ ನಂಗೆ ಆ ಸಾಂಗ್ ಅಂದ್ರೆ ಜಾಸ್ತಿ ಇಷ್ಟ.
1: ಟ್ರೈ ಮಾಡ್ತೀನಿ ನಾನು ಕೂಡ ಹುಡ್ಕೋದಿಕ್ಕೆ. ಹೇಮಶ್ರೀ ಅವ್ರ ಅಮ್ಮನ ಹೆಸರೇನು?
0: ರಜನಿ.
1: ರಜನಿ ಅವರಿಗೆ ಅಮ್ಮನ ಪರವಾಗಿ, ಹಾಗೆಲ್ಲ ವಿವಿಧ ಭಾರತಿ ಕೇಳುಗರ ಪರವಾಗಿ, ಬಳಗದ ಪರವಾಗಿ, ಜೊತೆಗೆ ಪುಟಾಣಿ ಹೇಮಶ್ರೀ ಪರವಾಗಿ ವಿಶ್ವ ಅಮ್ಮಂದಿರ ದಿನದ ಶುಭಾಶಯಗಳು.
0: ಥ್ಯಾಂಕ್ ಯು.
1: ಈ ವಿಶೇಷನ ತಲುಪಿಸ್ಬೇಕು ಅಮ್ಮನ್ಗೆ. ಥ್ಯಾಂಕ್ ಯು ಹೇಮಶ್ರೀ ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು ಮ್ಯಾಮ್.
1: ಧನ್ಯವಾದಗಳು.

ಆತ್ಮೀಯರೇ, ಇವತ್ತು ವಿಶ್ವ ಅಮ್ಮಂದಿರ ದಿನದ ಪ್ರಯುಕ್ತ ಮಕ್ಕಳೆಲ್ಲರೂ ಸಹ ತನ್ನ ತಾಯಿಗೆ ವಿಶೇಷವಾದಂತಹ ಗೀತೆಗಳನ್ನ ಡೆಡಿಕೇಟ್ ಮಾಡಿದ್ರು. ಹಾಗೆ ಕಾರ್ಯಕ್ರಮದ ಕೊನೆಯಲ್ಲಿ ಹೇಮಶ್ರೀ ಕರೆ ಮಾಡಿದ್ರು, ಅವರು ಒಂದು ಸುಂದರವಾದಂತಹ ಗೀತೆಯನ್ನ ರಿಕ್ವೆಸ್ಟ್ ಮಾಡಿದ್ರು. ಆ ಗೀತೆ ಮತ್ತೊಮ್ಮೆ ನಿಮಗಾಗಿ ಕೇಳಿ, ಎಂಜಾಯ್ ಮಾಡಿ. ಎಲ್ಲ ಅಮ್ಮಂದಿರಿಗೆ ಮಕ್ಕಳು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇರುವಂತಹ ದಿನ, ಯಾಕಂದ್ರೆ ಅಮ್ಮಂದಿರ ದಿನ ಇದು, ವಿಶ್ವ ಅಮ್ಮಂದಿರ ದಿನದ ಪ್ರಯುಕ್ತ ಎಲ್ಲ ತಾಯಿಯರಿಗೂ ಶುಭಾಶಯಗಳು, ಮಕ್ಕಳ ಪರವಾಗಿ, ವಿವಿಧ ಭಾರತಿ ಬಳಗದ ಪರವಾಗಿ.

0: ಮೈ ಸನ್, ಕೈ ತುತ್ತು ಕೊಟ್ಟೋಳಿ, ಐ ಲವ್ ಯು ಮೈ ಮದರ್ ಇಂಡಿಯಾ.
1: ಮಕ್ಕಳ ವಿಶೇಷ ಕರೆಗುಂದು ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ ಸರಿಯಾಗಿ 1 ಗಂಟೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇತ್ತೀಚೆಗೆ ನಡೆದ 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ ಫಲಿತಾಂಶ ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿನಲ್ಲಿ ಪ್ರತಿಪಾದಿಸಿದ್ದಾರೆ. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿದ್ದ ಡಿ ಸುಧಾಕರ್ ಬೆಂಗಳೂರಿನಲ್ಲಿ ಇಂದು ನಿಧನರಾಗಿದ್ದಾರೆ. ಅನಾರೋಗ್ಯದಿಂದಾಗಿ ಕಳೆದ ಕೆಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮುಂಜಾನೆ ಮೃತಪಟ್ಟಿದ್ದಾರೆ. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ಇಂದು ಬೆಂಗಳೂರು ಉತ್ತರ ನಗರಪಾಲಿಕೆ ಆಯುಕ್ತರಾದ ಪೊಮಲ ಸುನೀಲ್ ಕುಮಾರ್ ಅವರೊಂದಿಗೆ ಪಾಲಿಕೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಪರಿಶೀಲನೆ ನಡೆಸಿದರು. ಮೇ ಹಾಗೂ ಜೂನ್ ಮಾಹೆಯಲ್ಲಿ ವಿತರಿಸಬೇಕಾದ ಪಡಿತರ ಅಕ್ಕಿಯನ್ನು ಮೇ ತಿಂಗಳಿನಲ್ಲಿ ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಕವಿ ಸವಿರಾಜ್ ಆನಂದೂರು ಅವರ ಗಂಡಸರನ್ನು ಕೊಲ್ಲಿರಿ ಕವನ ಸಂಕಲನಕ್ಕೆ 2025 ಸಂಗಮ್ ಸಾಹಿತ್ಯ ಪುರಸ್ಕಾರ ಸಂದಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ನಾಡಿನ ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಕೇಂದ್ರ ಸರ್ಕಾರದ ರಾಷ್ಟ್ರೀಯ ನೀತಿಗೆ ಸಾರ್ವಜನಿಕರ ಬೆಂಬಲ, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ, ಭಾರತೀಯ ಮಹಿಳಾ ರಿಕವ್ ತಂಡದ ಐತಿಹಾಸಿಕ ಸಾಧನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ: ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ತಮ್ಮ ಸರ್ಕಾರ ಜಾರಿಗೆ ತಂದ ರಾಷ್ಟೀಯ ನೀತಿಗೆ ಸಾರ್ವಜನಿಕ ಬೆಂಬಲಕ್ಕೆ ಸಾಕ್ಷಿಯಾಗಿದೆ ಎಂದರು. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಬೆಂಬಲಿಸುವ ಸಾರ್ವಜನಿಕ ಸಂದೇಶಗಳನ್ನು ಸೂಚಿಸುವ ರಾಷ್ಟ್ರದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷವು ಕೇವಲ 3 ಸ್ಥಾನಗಳೊಂದಿಗೆ ಪ್ರಾರಂಭವಾಯಿತು ಮತ್ತು 10 ವರ್ಷಗಳಲ್ಲಿ ಬೃಹತ್ ಜನಾದೇಶದೊಂದಿಗೆ ಸರ್ಕಾರವನ್ನು ರಚಿಸಿದೆ ಎಂದರು. ಅಸ್ಸಾಂನಲ್ಲಿ ಜನತೆ ಪಕ್ಷಕ್ಕೆ 3ನೇ ಅವಧಿಗೆ ಅಧಿಕಾರ ನೀಡಿದ್ದಾರೆ ಮತ್ತು ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಪಕ್ಷವು ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇರಳದಲ್ಲಿ ಈ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಪಡೆದಿರುವುದು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸುವಲ್ಲಿ ಮಾರ್ಗಸೂಚಿಯಾಗಲಿದೆ ಎಂದು ಅವರು ಹೇಳಿದರು. ಬಿಜೆಪಿ ಮತ್ತು ಎನ್ಡಿಎ 21 ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿವೆ, ಲೋಕ ಕಲ್ಯಾಣ ಮತ್ತು ದೇಶದ ಸಮೃದ್ಧಿಗಾಗಿ ಕೆಲಸ ಮಾಡುತ್ತಿವೆ ಎಂದರು. ಈ ವೇಳೆ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿದ ಪ್ರಧಾನಿ, ಚುನಾವಣಾ ವೈಫಲ್ಯಗಳಿಗೆ ಎಲ್ಲವನ್ನೂ ದೂಷಿಸುವುದು ಅವರ ನಾಯಕರಲ್ಲಿ ಅಭ್ಯಾಸವಾಗಿದೆ ಎಂದು ಹೇಳಿದರು. ಸಂಸತ್ತಿನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಖಾತ್ರಿಪಡಿಸಿದ ನಾರಿಶಕ್ತಿ ವಂದನ್ ಅಧಿನಿಯಮ ವಿರುದ್ಧ ಮತ ಚಲಾಯಿಸುವ ಮೂಲಕ ಕಾಂಗ್ರೆಸ್ ಮಹಿಳೆಯರಿಗೆ ದ್ರೋಹವಿಸಗಿದೆ ಎಂದು ಆರೋಪಿಸಿದರು. ರಾಷ್ಟೀಯ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಮತ್ತು ಅಮೆರಿಕ ಇರಾನ್ ಯುದ್ಧದಂತಹ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಂದ ಉಂಟಾಗುವ ಸವಾಲುಗಳನ್ನು ನಿವಾರಿಸಲು ಒಗ್ಗಟ್ಟಿನಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಯಲ್ಲಿ ಮನವಿ ಮಾಡಿದರು. ನಂತರ ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಅವರು ಉದ್ಘಾಟಿಸಿದರು. ಇಂದು ಮಧ್ಯಾಹ್ನ ಪ್ರಧಾನಿ ಹೈದರಾಬಾದ್ನಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥಕ್ಕೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿಯಾಗಿದೆ. ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಇದನ್ನು ಕಾಕತೀಯ ಮೆಗಾ ಜವಳಿ ಪಾರ್ಕ್ ಎಂದು ಕರೆಯುತ್ತಾರೆ. ಇದನ್ನು ಪಿಎಂ ಮಿತ್ರ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿದೆ. ನಂತರ ಭಾರತದ ಆರೋಗ್ಯ ಮೂಲಸೌಕರ್ಯಕ್ಕೆ ಪ್ರಮುಖ ಮೈಲಿಗಲ್ಲಾಗಿ ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ಕೇಂದ್ರಿತ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಕ್ವಾಟರ್ನರಿ ಕೇರ್ ಲಾಭರಹಿತ ಸಂಸ್ಥೆಯಾದ ದೇಶದ ಸಿಂಧು ಆಸ್ಪತ್ರೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರು ಇಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಬೆಳಿಗ್ಗೆ ಚೆನ್ನೈನ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಆರ್ಲೇಕರ್ ಅವರು ವಿಜಯ್ ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಅವರೊಂದಿಗೆ 9 ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಿದರು. ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರಲ್ಲಿ ಕೆಜಿ ಅರುಣ್ ರಾಜ್, ಆಧವ್ ಅರ್ಜುನ, ಎನ್ ಆನಂದ, ಸೆಲ್ವಿ ಎಸ್ ಕೀರ್ತನ ಮತ್ತು ಡಾ ಟಿಕೆ ಪ್ರಭು ಸೇರಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ತಮಿಳು ಚಲನಚಿತ್ರೋದ್ಯಮದ ಹಲವರು ಉಪಸ್ಥಿತರಿದ್ದರು. ವಿಜಯ್ ಕಾಂಗ್ರೆಸ್, ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಬೆಂಬಲದೊಂದಿಗೆ 234 ಸದಸ್ಯರ ವಿಧಾನಸಭೆಯಲ್ಲಿ 120 ಚುನಾಯಿತ ಶಾಸಕರ ಬೆಂಬಲವನ್ನು ಪಡೆದರು. 1967 ಡಿಎಂಕೆ ಅಥವಾ ಎಐಡಿಎಂಕೆ ಇದರಿಂದ ಬಂದವರಲ್ಲದ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅವರು ಇತಿಹಾಸ ನಿರ್ಮಿಸಿದರು. ಲೋಕಭವನದ ಪ್ರಕಟಣೆಯ ಪ್ರಕಾರ ರಾಜ್ಯಪಾಲರು ವಿಜಯ್ ಅವರಿಗೆ ಇದೇ 13 ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ನಿರ್ದೇಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ ಸಿ ಜೋಸೆಫ್ ವಿಜಯ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ವಿಜಯ್ ಅವರ ಮುಂದಿನ ಅಧಿಕಾರಾವಧಿಗೆ ಶುಭಾಶಯ ತಿಳಿಸಿದ್ದು, ಜನರ ಜೀವನವನ್ನು ಸುಧಾರಿಸಲು ಕೇಂದ್ರ ಸರ್ಕಾರ ತಮಿಳುನಾಡು ಸರ್ಕಾರದೊಂದಿಗೆ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸಾನಾಯಕೆ ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಶ್ರೀಲಂಕಾ ಮತ್ತು ತಮಿಳುನಾಡು ಇತಿಹಾಸ, ಸಂಸ್ಕೃತಿ, ಉದ್ಯಮಶೀಲತೆ ಮತ್ತು ತಲೆಮಾರುಗಳಾದ್ಯಂತ ಶಾಶ್ವತವಾದ ಜನ ಸಂಬಂಧಗಳ ಮೂಲಕ ಸಂಪರ್ಕ ಹೊಂದಿವೆ ಎಂದು ಹೇಳಿದ್ದಾರೆ. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮನಾಥ ಅಮೃತ ಪರ್ವವನ್ನು ಆಚರಿಸಲು ಸಜ್ಜಾಗಿರುವುದರಿಂದ ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸುವರ್ಣಯುಗವನ್ನು ಆಚರಿಸುತ್ತಿದೆ. ಅದರ ಧಾರ್ಮಿಕ ಮಹತ್ವವನ್ನು ಮೀರಿ ಸೋಮನಾಥ ಪರಿಸರ ಸಂರಕ್ಷಣೆಯಲ್ಲಿ ಪ್ರವರ್ತಕನಾಗಿ ಹೊರಹೊಮ್ಮುತ್ತಿದೆ. ಭಾರತದ ಮೊದಲ ನಿವ್ವಳ ಶೂನ್ಯ ದೇವಾಲಯವಾಗುವ ಗುರಿಯನ್ನು ಹೊಂದಿದೆ. ಮಿಷನ್ ಲೈಫ್ ಉಪಕ್ರಮದಡಿಯಲ್ಲಿ ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪೇವರ್ ಬ್ಲಾಕ್ಗಳಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಇದಲ್ಲದೆ ಸುಧಾರಿತ ಒಳಚರಂಡಿ ಸಂಸ್ಕರಣಾ ಘಟಕಗಳು, ಮಳೆ ನೀರು ಕೊಯ್ಲು ವ್ಯವಸ್ಥೆ ಮತ್ತು ಮಿಯಾವಾಕಿ ಕಾಡುಗಳೊಂದಿಗೆ ಟ್ರಸ್ಟ್ ನೆಟ್ ಜೀರೋ ಇಂಗಾಲದ ಹೆಜ್ಜೆಗುರುತನ್ನು ವೇಗವಾಗಿ ಸಾಧಿಸುತ್ತಿದೆ. ಶಾಂಘೈನಲ್ಲಿ ನಡೆಯುತ್ತಿರುವ ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿಯಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡವು ಐತಿಹಾಸಿಕ ಸಾಧನೆ ಮಾಡಿದೆ. ದೀಪಿಕಾ ಕುಮಾರಿ, ಅಂಕಿತಾ ಭಕತ್ ಮತ್ತು ಕುಂಕುಮ್ ಮೋಹನ್ ಅವರನ್ನು ಒಳಗೊಂಡ ಭಾರತೀಯ ತಂಡವು ಆತಿಥೇಯ ಚೀನಾವನ್ನು ರೋಚಕ ಶೂಟ್ ಆಫ್ನಲ್ಲಿ ಮಣಿಸಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದೆ. ಇದಕ್ಕೂ ಮುನ್ನ ನಡೆದ ಸೆಮಿಫೈನಲ್ನಲ್ಲಿ ಭಾರತವು 10 ಬಾರಿ ಒಲಿಂಪಿಕ್ ಚಾಂಪಿಯನ್ ಆಗಿರುವ ದಕ್ಷಿಣ ಕೊರಿಯಾವನ್ನು ಅಚ್ಚರಿಯ ರೀತಿಯಲ್ಲಿ ಸೋಲಿಸಿತು. ಈ ಟೂರ್ನಿಯಲ್ಲಿ ಭಾರತಕ್ಕೆ ಇದು 2ನೇ ಪದಕವಾಗಿದೆ. ನಿನ್ನೆ ಕಾಂಪೌಂಡ್ ವಿಭಾಗದಲ್ಲಿ ಪ್ರವೀಣ್ ಜಾಧವ್ ವೈಯಕ್ತಿಕ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ಭಾರತದ ಪದಕ ಖಾತೆ ತೆರೆದಿದ್ದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು

ಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ರಾಷ್ಟ್ರೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು, ರಾಷ್ಟ್ರೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. 9 ರಾಷ್ಟ್ರೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಪ್ರಧಾನಿ ನರೇಂದ್ರ ಮೋದಿ ಬಯಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದರು. ನಂತರ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂತಹ ಕೇಂದ್ರಗಳು ಸಾವಯವ ಕೃಷಿಗೆ ಉತ್ತೇಜನ ನೀಡಿ ಭೂಮಿ ನಾಶಕ್ಕೆ ಕಾರಣವಾಗುವ ರಾಸಾಯನಿಕ ಗೊಬ್ಬರಗಳ ಬಳಕೆಯ ಅನಾನುಕೂಲತೆಯನ್ನು ತಿಳಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತಿದೆ ಎಂದರು. ನೀರಿನ ಸಂರಕ್ಷಣೆ, ಇಂಧನ ಉಳಿತಾಯ, ಪ್ಲಾಸ್ಟಿಕ್ ಬಳಕೆ ದುಷ್ಪರಿಣಾಮ ಕುರಿತು ಜನರಲ್ಲಿ ಅರಿವು ಮೂಡಿಸುವಲ್ಲಿ ಈ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸಿವೆ ಎಂದು ಅವರು ಇದೇ ವೇಳೆ ತಿಳಿಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕ ಭಾಗವಾಗಿದ್ದು ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ ಎಂದು ಹೇಳಿದ್ದಾರೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ. ಡಿಜಿಟಲ್ ಪಾವತಿಯಲ್ಲಿ ಭಾರತ ಪ್ರಸ್ತುತ ಜಾಗತಿಕ ನಾಯಕನಾಗಿದ್ದು ನವೋದ್ಯಮದಲ್ಲಿ 3ನೇ ಅತಿದೊಡ್ಡ ರಾಷ್ಟವಾಗಿದೆ ಎಂದು ತಿಳಿಸಿದರು. ರಾಷ್ಟೀಯ ಗುರಿಗಳು ಮತ್ತು ಜವಾಬ್ದಾರಿಗಳನ್ನು ಸಮಾಜ ಅರಿತಾಗ ವಿಕಸಿತ ಭಾರತ ಸಂಕಲ್ಪ ಸಾಕಾರಗೊಳ್ಳುವಲ್ಲಿ ಸಾಧ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ ಫಲಿತಾಂಶ ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿಂದು ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಕೇಂದ್ರ ಸರ್ಕಾರದಿಂದ ಅನುಷ್ಠಾನಗೊಂಡಿರುವ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತಿಬಿಂಬವಾಗಿದೆ ಎಂದರು. ಚುನಾವಣಾ ಫಲಿತಾಂಶ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ನೀತಿಗಳಿಗೆ ಜನರು ನೀಡಿರುವ ಸಂದೇಶವಾಗಿದೆ. ಉತ್ತಮ ಆಡಳಿತ, ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಸ್ಪಂದಿಸುವ ಮೂಲಕ ದೇಶವನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಕೇವಲ 3 ಸ್ಥಾನಗಳೊಂದಿಗೆ ಅಸ್ತಿತ್ವ ಆರಂಭಿಸಿದ ಬಿಜೆಪಿ 10 ವರ್ಷಗಳ ನಂತರ ಬೃಹತ್ ಜನಾದೇಶ ಪಡೆದಿದೆ. ಅಸ್ಸಾಂನಲ್ಲಿ 3ನೇ ಬಾರಿಗೆ ಜನರು ಪಕ್ಷಕ್ಕೆ ಅಧಿಕಾರ ನೀಡಿದ್ದಾರೆ. ಗುಜರಾತ್ ನಗರ ಪಾಲಿಕೆ ಚುನಾವಣೆಯಲ್ಲಿ ಪಕ್ಷ ಎಲ್ಲ ದಾಖಲೆಗಳನ್ನು ಮುರಿದಿದೆ. ಕೇರಳದಲ್ಲಿ 3 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಮುಂದಿನ ದಿನಗಳಲ್ಲಿ ಪಕ್ಷ ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದರು. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33%ರಷ್ಟು ಮೀಸಲಾತಿ ಒದಗಿಸುವ ನಾರಿವಂದನ್ ಅಧಿನಿಯಮ ಮಸೂದೆಗೆ ಕಾಂಗ್ರೆಸ್ ವಿರೋಧಿಸುವ ಮೂಲಕ ಮಹಿಳೆಯರಿಗೆ ದ್ರೋಹ ಬಗೆದಿದೆ ಎಂದು ಆರೋಪಿಸಿದರು. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸದಾಶಿವನಗರದಲ್ಲಿರುವ ನಿವಾಸದಲ್ಲಿ ಸಚಿವ ಸುಧಾಕರ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸುಧಾಕರ್ ಅವರ ಅಗಲಿಕೆಯಿಂದ ರಾಜಕೀಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ ಎಂದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಮಾಡುತ್ತಿದ್ದು ಸೋಮವಾರ ರಜೆ ಘೋಷಣೆ ಮಾಡಲಾಗಿದೆ. ನಾಳೆ ಚಳ್ಳಕೆರೆಯಲ್ಲಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು.
1: ಬಹಳ ಜನಪ್ರಿಯವಾಗಿದ್ದಂಥ ವ್ಯಕ್ತಿ, ಜೊತೆಗೆ ಅವರು ಶಾಸಕರಾಗಿ ಮಂತ್ರಿಯಾಗಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಬಹಳಷ್ಟು ರೈತರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನು ಅಗಲಿದ್ದಾರೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ನಾಳೆ ಕ್ರಿಮೇಷನ್ ನಡೀತದೆ.

0: ನಾನು ಕೂಡ ಹೋಗ್ತಾ ಇದ್ದೇನೆ.
1: ಡಿ ಸುಧಾಕರ್ ಅವರು 4 ಬಾರಿ ವಿಧಾನಸಭಾ ಸದಸ್ಯರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ ಹಾಗೂ ವಿವಿಧ ಪ್ರಮುಖ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದ ಸರಳ ವ್ಯಕ್ತಿತ್ವ ಮತ್ತು ಜನಪರ ಕಾರ್ಯಗಳಿಂದ ಅವರು ಜನಮನದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದರು. ಅವರ ಅಗಲಿಕೆ ರಾಜ್ಯಕ್ಕೆ ಮತ್ತು ಹಿರಿಯೂರು ಕ್ಷೇತ್ರದ ಜನತೆಗೆ ತುಂಬಲಾರದ ನಷ್ಟವಾಗಿದೆ ಎಂದು ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಗಳಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ಇಂದು ಬೆಂಗಳೂರು ಉತ್ತರ ನಗರಪಾಲಿಕೆ ಆಯುಕ್ತರಾದ ಪೊಮ್ಮಲ ಸುನೀಲ್ ಕುಮಾರ್ ಅವರೊಂದಿಗೆ ಪಾಲಿಕೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಪರಿಶೀಲನೆ ನಡೆಸಿದರು. ಜಕ್ಕೂರು ರೈಲ್ವೆ ಸಮಾನಾಂತರ ರಸ್ತೆಯ ಬದಿಯಲ್ಲಿ ಅನಧಿಕೃತವಾಗಿ ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡುತ್ತಿರುವವರ ವಿರುದ್ದ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಅನಧಿಕೃತವಾಗಿ ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಹಾಗೂ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡುವಂತೆ ಸ್ಥಳದಲ್ಲಿದ್ದ ಅಭಿಯಂತರರಿಗೆ ನಿರ್ದೇಶನ ನೀಡಿದರು. ಬೇಸಿಗೆಯಲ್ಲಿ ನೀರಿನ ಮಿತಬಳಕೆ ಬಹಳ ಮುಖ್ಯವಾದದ್ದು ಎಂದು ಕೋಲಾರ ಜಿಲ್ಲೆಯ ನರಸಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುನಿರಾಜು ತಿಳಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಸಮ್ಮುಖ ನಡೆದ ಕುಡಿಯುವ ನೀರಿನ ಅದಾಲತ್ನಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 12 ಕೊಳವೆ ಬಾವಿಗಳಿದ್ದು ಶುದ್ಧ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಜನರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ನೀರನ್ನು ಕುಡಿಯುವುದಕ್ಕೆ ಬಿಟ್ಟು ಇತರೆ ಗೃಹ ಬಳಕೆಯ ಅಗತ್ಯಗಳಿಗೆ ಮಿತವಾಗಿ ಬಳಸಬೇಕೆಂದು ತಿಳಿಸಿದರು. ಮುಂಗಾರು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿಯವರು ಪೊಲೀಸ್ ಇಲಾಖೆ ಅಧಿಕಾರಿಗಳು, ವಿಪತ್ತು ನಿಯಂತ್ರಣ ಕೇಂದ್ರದ ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿದರು. ವಿಕೋಪ ಸಂಭವಿಸಿದ ಸಂದರ್ಭ ಜನರ ಸಮಸ್ಯೆಗಳಿಗೆ ತುರ್ತು ಸ್ಪಂದಿಸಬೇಕು, ಇಲಾಖೆಗಳು ಪರಸ್ಪರ ಸಮನ್ವಯ ಸಾಧಿಸಬೇಕು, ಜೀವರಕ್ಷಕ ಸಾಮಗ್ರಿಗಳು ಸಿದ್ದವಾಗಿರಬೇಕೆಂದು ಸೂಚಿಸಿದರು. ಮಳೆಗಾಲದಲ್ಲಿ ಅನೇಕ ಕಡೆಗಳಲ್ಲಿ ಮರಗಳು ರಸ್ತೆಗಡ್ಡವಾಗಿ ಬೀಳುವ ಸಂದರ್ಭ ಬದಲಿ ರಸ್ತೆ ಮಾರ್ಗಗಳನ್ನು ಗುರುತಿಸುವಂತೆಯೂ ಪೊಲೀಸ್ ವರಿಷ್ಠಾಧಿಕಾರಿ ಸೂಚಿಸಿದರು. ಮೇ ಹಾಗೂ ಜೂನ್ ಮಾಹೆಯಲ್ಲಿ ವಿತರಿಸಬೇಕಾದ ಪಡಿತರ ಅಕ್ಕಿಯನ್ನು ಮೇ ತಿಂಗಳಲ್ಲಿ ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಪಡಿತರ ಚೀಟಿದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ ನೀಡುವುದು ಕಡ್ಡಾಯವಾಗಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ನಾಡಿನ ಅಧ್ಯಾಯ ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಟ್ಯೂನ್ ಮಾಡಿದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯರೇ, ಸಮಯ 2:41:10 ನಿಗಾ ಕಾರ್ಯಕ್ರಮ ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳನ್ನ ಕೇಳುವಂತಹ ಸಮಯ. ಇಂದಿನ ಚಿತ್ರತಾನ ಕಾರ್ಯಕ್ರಮದ ಚಿತ್ರ ಮಿಲನ. ಮಿಲನ ಚಿತ್ರದ ಸುಂದರ ಸುಮಧುರ ಗೀತೆಗಳು ನಿಮಗಾಗಿ ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ.

ಈ ಸಂಜೆ 4-5 ಗಂಟೆಯವರೆಗೂ ಭಾನುವಾರದ ವಿಶೇಷ ಪರಿಮಳ ಕಾರ್ಯಕ್ರಮ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹವ್ಯಾಸಿ ಬರಹಗಾರರು ಬ್ಯಾಂಕ್ನ ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದಂಥ ಬಿಎನ್ ಭರತ್ ಅವರು. ಇವರೊಂದಿಗಿನ ನೇರ ಪ್ರಸಾರದ ದೂರವಾಣಿ ಸಂದರ್ಶನ. ವಿಷಯ ಸರಳ ಬ್ಯಾಂಕಿಂಗ್ ವ್ಯವಹಾರಗಳು. ಈ ಕುರಿತನ್ನ ಮಾಹಿತಿಯನ್ನು ತಿಳಿದುಕೊಳ್ಬೇಕು ಅಂದ್ರೆ ಕೇಳಿ ತಪ್ಪದೆ ಪರಿಮಳ ಕಾರ್ಯಕ್ರಮ ಈ ಸಂಜೆ 4-5 ಗಂಟೆಯವರೆಗೂ. ಸ್ಟೇ ಟ್ಯೂನ್ 102.9 FM. ಚಿತ್ರತಾನ ಕಾರ್ಯಕ್ರಮ, ಚಿತ್ರ ಮಿಲನ.

ಆತ್ಮೀಯರೇ, ಗಮನಿಸಿ, ಈ ಸಂಜೆ 4 ರಿಂದ 5 ಗಂಟೆಯವರೆಗೂ ವಿಶೇಷ ಕಾರ್ಯಕ್ರಮ ಪರಿಮಳ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹವ್ಯಾಸಿ ಬರಹಗಾರರು ಬ್ಯಾಂಕ್ನ ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಬಿಎನ್ ಭರತ್ ಅವರು. ಇವರೊಂದಿಗಿನ ನೇರ ಪ್ರಸಾರದ ದೂರವಾಣಿ ಸಂದರ್ಶನ ಕಾರ್ಯಕ್ರಮ, ವಿಷಯ ಸರಳ ಬ್ಯಾಂಕಿಂಗ್ ವ್ಯವಹಾರಗಳು. ಸರಳ ಬ್ಯಾಂಕಿಂಗ್ ವ್ಯವಹಾರಗಳ ಕುರಿತಂತಹ ಮಾಹಿತಿ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ. ತಪ್ಪದೇ ಕೇಳಿ 102.9 FM.

ಬೇರೆ ಇಂದಿನ ಚಿತ್ರತಾಣ ಕಾರ್ಯಕ್ರಮದಲ್ಲಿ ಮೇಲನ ಚಿತ್ರದ ಸುಂದರ ಸುಮಧುರ ಗೀತೆಗಳನ್ನ ಕೇಳಿದ್ರಿ. ಸಮಯ ಇನ್ನೇನು 3 ಗಂಟೆಯಾಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ಕಾರ್ಯಕ್ರಮಗಳು.

0: ಮತ್ತೆ ನಮ್ಮ ನಿಮ್ಮ ಭೇಟಿ 4 ಗಂಟೆಗೆ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ. ಆತ್ಮೀಯರೇ ಗಮನಿಸಿ, ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹವ್ಯಾಸಿ ಬರಹಗಾರರು, ನಿವೃತ್ತ ಬ್ಯಾಂಕ್ನ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಬಿಎನ್ ಭರತ್ ಅವರು. ಅವರೊಂದಿಗಿನ ನೇರ ಪ್ರಸಾರದ ದೂರವಾಣಿ ಸಂದರ್ಶನ, ವಿಷಯ ಸರಳ ಬ್ಯಾಂಕಿಂಗ್ ವ್ಯವಹಾರಗಳು. ಈ ಕುರಿತಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ರೆ ತಪ್ಪದೇ ಕೇಳಿ ಇಂದಿನ ಪರಿಮಳ ಕಾರ್ಯಕ್ರಮ.
1: ಮನ್ ಚಾಹೇಗಿ

ಇನ್ನೀಗ ವಿಶೇಷ ಕಾರ್ಯಕ್ರಮ ಪರಿಮಳ, ಮುಕ್ತ ಮಾತುಕತೆಯ ವಿಶೇಷ ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸಲಿದ್ದಾರೆ ಹವ್ಯಾಸಿ ಬರಹಗಾರರು, ಬ್ಯಾಂಕ್ನ ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಬಿಎನ್ ಭರತ್ ಅವರು. ಇವರೊಂದಿಗಿನ ನೇರ ಪ್ರಸಾರದ ದೂರವಾಣಿ ಸಂದರ್ಶನ ಕಾರ್ಯಕ್ರಮ, ವಿಷಯ ಸರಳ ಬ್ಯಾಂಕಿಂಗ್ ವ್ಯವಹಾರಗಳು. ಇದರ ಕುರಿತಾದಂತಹ ಮಾಹಿತಿ ನಿಮ್ಮೆಲ್ಲರಿಗಾಗಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

0: ಕ್ಷಣ ಕ್ಷಣ ಕಾಂಚನ ಯಾರಿಗೆ ಬೇಡ ಅಲ್ವಾ, ಎಲ್ಲರಿಗೂ ಬೇಕು. ಆದ್ರೆ ಈ ಕಾಂಚನ ಹೆಚ್ಚಾಗಿರೋದಿಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಬ್ಯಾಂಕ್ ಅಲ್ಲಿ. ಸೊ ಬ್ಯಾಂಕಿಂಗ್ ವ್ಯವಸ್ಥೆಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಸದ್ಯಕ್ಕೆ ಅತಿ ಅವಶ್ಯಕವಾದಂತಹ ವಿಚಾರ ಅಂತಾನೆ ಹೇಳ್ಬೋದು. ಇಂತಹ ಸರಳವಾದಂತಹ ಬ್ಯಾಂಕಿಂಗ್ ವ್ಯವಸ್ಥೆಯ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಈ ದಿನ ನೇರ ಪ್ರಸಾರದ ದೂರವಾಣಿ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಹವ್ಯಾಸಿ ಬರಹಗಾರರು, ಬ್ಯಾಂಕ್ನ ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಆದಂತಹ ಬಿಎನ್ ಭರತ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಬಿಎನ್ ಭರತ್ ಅವರಿಗೆ.
1: ನಮಸ್ಕಾರ ವಿವಿಧ ಭಾರತಿ.
0: ಹೇಗಿದ್ದೀರಿ ಭರತ್ ಅವರೇ?
1: ನಾನು ಚೆನ್ನಾಗಿದ್ದೇನೆ, ವಿವಿಧ ಭಾರತಿಯನ್ನು ಕೇಳ್ತಾ ಇರ್ತೀನಿ.
0: ಧನ್ಯವಾದಗಳು. ಇವತ್ತಿನ ಮುಕ್ತ ಮಾತುಕತೆಯ ಪರಿಮಳ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ ಸರ್.
1: ಧನ್ಯವಾದಗಳು.
0: ಬಿಎನ್ ಭರತ್ ಅವರೇ, ಕಾರ್ಯಕ್ರಮದ ಮೊದಲಿಗೆ ನನಗೆ ಇರುವಂತಹ ಒಂದು ಪುಟ್ಟ ಪ್ರಶ್ನೆಯನ್ನ ಕೇಳ್ಬಿಡ್ತೀನಿ, ಆದ್ರೆ ಕ್ಲಾರಿಟಿನ ತೆಗೆದುಕೊಂಡ ನಂತರ ಬೇರೆ ಮಾತುಗಳನ್ನ ಮಾಡೋಣ ನಾವು. ಸರಳವಾಗಿ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀವಿ ಅಂತ ಹೇಳಿದೀವಿ. ನಿಜವಾಗ್ಲೂ ಈ ಸರಳ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ನಮಗೆ ಇರಬೇಕಾಗಿರುವಂತಹ ಮೂಲಭೂತ ತಿಳುವಳಿಕೆ ಏನು?
1: ಮುಖ್ಯವಾಗಿ ಬ್ಯಾಂಕಿಂಗ್ ವ್ಯವಸ್ಥೆ ಅಂದ್ರೆ ಏನಂದ್ರೆ, ನಮ್ಗೆಲ್ಲ ಗೊತ್ತಿದೆ, ನಮ್ಮ ಸೇವಿಂಗ್ಸ್ ಅಂದ್ರೆ ಉಳಿತಾಯದ ಮೊತ್ತವನ್ನು ನಾವು ಬ್ಯಾಂಕ್ ಅಲ್ಲಿ ಇಡ್ತೀವಿ. ಬೇರೆ ಬೇರೆ ಖಾತೆ ಇರ್ಬೋದು, ಅಂದ್ರೆ ಬೇರೆ ಬೇರೆ ಅಕೌಂಟ್ ಇರ್ಬೋದು, ಉಳಿತಾಯ ಖಾತೆ ಅಥವಾ ಸೇವಿಂಗ್ಸ್ ಅಕೌಂಟ್ ಅಂತ ಇರ್ಬೋದು, ಅಥವಾ ಫಿಕ್ಸ್ ಡೆಪಾಸಿಟ್ ಅಂತ ಇರ್ಬೋದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತೀವಿ.
0: ಹೌದು.
1: ಅದಲ್ಲದೆ ನಮಗೆ ಹಣದ ಅಗತ್ಯ ಬರುತ್ತೆ ಬೇರೆ ಬೇರೆ ಕಾರಣಗಳಿಗಾಗಿ. ಉದಾಹರಣೆಗೆ ಯಾವುದೋ ಒಂದು ವಾಹನ ನಾವು ಖರೀದಿ ಮಾಡ್ತೇವೆ, ಅಥವಾ ಮನೆ ಕಟ್ಟಿಸ್ತೀವಿ, ಅಥವಾ ಕೃಷಿಗೆ ಸಂಬಂಧಿತ ಯಾವುದೋ ಸಾಲ ಬೇಕು, ಅಥವಾ ಚಿನ್ನದ ಸಾಲ ಬೇಕು, ಅಥವಾ ನಾವೊಂದು ಸ್ವಂತ ಒಂದು ಬಿಸ್ನೆಸ್ ಮಾಡಬೇಕು ಅಂತಿದೆ ಅದಕ್ಕೊಂದು ಏನೋ ಸಾಲ ಬೇಕು. ಹೀಗೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ಸಾಲ ಸಿಗುತ್ತೆ. ಹಾಗಾಗಿ ಬ್ಯಾಂಕ್ ಅಂತ ಹೇಳೋದು ಒಂದ್ ರೀತಿಯಲ್ಲಿ ಹಣಕಾಸಿನ ಸೂಪರ್ ಮಾರ್ಕೆಟ್, ಅಂದ್ರೆ ನಿಮಗೆ ಬೇಕಾದ ಎಲ್ಲಾ ಹಣಕಾಸಿನ ಸೌಲಭ್ಯಗಳು ಇಲ್ಲಿ ಸಿಗುತ್ತೆ. ಬರೀ ಈ ಡೆಪಾಸಿಟ್ ಮತ್ತೆ ಲೋನ್ ಅಂತ ಅಡ್ವಾನ್ಸ್ ನಾನು ಹೇಳಿದಲ್ಲ, ಅದಲ್ಲದೆ ಇನ್ನು ಬೇರೆನೂ ಸಿಗುತ್ತೆ. ಉದಾಹರಣೆಗೆ ಈಗೆಲ್ಲ ಗೊತ್ತಿರುತ್ತೆ ಇನ್ಶೂರೆನ್ಸ್, ಇನ್ಶೂರೆನ್ಸ್ ಕೂಡ ಈಗ ಅಂದ್ರೆ ಇನ್ಶೂರೆನ್ಸ್ ಜೀವ ವಿಮೆ, ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಅಥವಾ ಆರೋಗ್ಯ ವಿಮೆ, ಆರೋಗ್ಯ ವಿಮೆ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್, ಅಥವಾ ಅಪಘಾತ ವಿಮೆ ಆಕ್ಸಿಡೆಂಟ್ ಇನ್ಶೂರೆನ್ಸ್, ಅಥವಾ ಇನ್ನು ನಮ್ಮ ಪ್ರಾಪರ್ಟಿ ಮನೆ ಅಥವಾ ಯಾವ್ದಾದ್ರು ಫ್ಯಾಕ್ಟರಿ ಬಿಲ್ಡಿಂಗ್ ಇದಕ್ಕೆ ಬೇಕಾದಂತ ಇನ್ಶೂರೆನ್ಸ್ ವಿಮೆ ಇದೆಲ್ಲ ಕೂಡ ಬ್ಯಾಂಕ್ ಅಲ್ಲಿ ಸಿಗುತ್ತೆ. ಇದಲ್ದೆ ಈಗ ಬಂದಿರುವಂತಹ ಹೊಸ ಹೊಸ ಕೆಲವು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್, ಉದಾಹರಣೆಗೆ ಮ್ಯೂಚುವಲ್ ಫಂಡ್ ಅಂತ ಇರ್ಬೋದು, ಈ ತರದ್ದು ಕೂಡ ಬ್ಯಾಂಕಿನ ನಾವು ಪಡ್ಕೊಳ್ಬಹುದು.
0: ಸೊ ಸರಳವಾಗಿ ಜೀವನ ನಡೆಸೋದಕ್ಕೆ ಬೇಕಾದಂತಹ ಹಣಕಾಸಿನ ಎಲ್ಲ ವ್ಯವಸ್ಥೆ ಬ್ಯಾಂಕಿಂಗ್ ನಲ್ಲಿ ಸಿಗುತ್ತೆ ನಮ್ಗೆ.
1: ಖಂಡಿತ ಹೌದು.
0: ಮುಖ್ಯವಾಗಿ ನಾವು ಯಾವಾಗ್ಲೂ ಬ್ಯಾಂಕ್ ವ್ಯವಸ್ಥೆ ಅಂತ ಹೇಳಿದ್ರೆ ಫಸ್ಟ್ ಚೆಕ್ ಮಾಡೋದು ಅಕೌಂಟ್ ಬ್ಯಾಲೆನ್ಸ್, ಹೌದಲ್ವಾ ಸರ್? ಈ ಅಕೌಂಟ್ ಬ್ಯಾಲೆನ್ಸ್ ಮತ್ತೆ ಸ್ಟೇಟ್ಮೆಂಟ್ ಇದರ ಕುರಿತಾಗಿ ಒಂದು ಪುಟ್ಟ ಮಾಹಿತಿ ಬೇಕಾಗಿದೆ ನಮ್ಮ ಕೇಳುಗರಿಗೆ.
1: ಖಂಡಿತ. ಈ ಅಕೌಂಟ್ ಬ್ಯಾಲೆನ್ಸ್ ಅಂತ ಹೇಳೋದು ಸಾಮಾನ್ಯವಾಗಿ ಕೆಲವೆಲ್ಲ ಬ್ಯಾಂಕ್ ಗಳಲ್ಲಿ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಓಪನ್ ಮಾಡ್ತಾರೆ, ಅಂದ್ರೆ ಶೂನ್ಯ ಶುಲ್ಕ, ಆ ಅಕೌಂಟ್ ಅಲ್ಲಿ ನೀವು ಬ್ಯಾಲೆನ್ಸ್ ಏನು ಇಡಬೇಕಾಗಿಲ್ಲ ಅಂತ ಹೇಳ್ಕೊಂಡು, ಇದು ಒಂದು. ಇನ್ನು ಕೆಲವು ಬ್ಯಾಂಕ್ ಗಳಲ್ಲೆಲ್ಲ ಮಿನಿಮಮ್ ಬ್ಯಾಲೆನ್ಸ್ ಅಂತ ನೀವು ಮೇಂಟೈನ್ ಮಾಡಬೇಕು. ಮಿನಿಮಮ್ ಬ್ಯಾಲೆನ್ಸ್ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ, ಹಳ್ಳಿಗಳಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಉದಾಹರಣೆ ಹೇಳೋದು 500 ರೂಪಾಯಿ ಇರ್ಬೋದು, 1,000 ರೂಪಾಯಿ ಇರ್ಬೋದು, ಅಥವಾ 2,000 ರೂಪಾಯಿ ಇರ್ಬೋದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬ್ಯಾಂಕ್ ಇಂದ ಪೆನಾಲ್ಟಿ ಅಥವಾ ದಂಡ ಹಾಕ್ತಾರೆ. ದಂಡ ಅಂದ್ರೆ ಪೆನಾಲ್ಟಿ
0: ಹಾಕ್ತಾರೆ.
1: ಹೌದು. ಈ ರೀತಿಯಲ್ಲಿ ಏನಾಗುತ್ತೆ ಅಂದ್ರೆ ಎಷ್ಟೋ ಸಲ ನಾವು ಬ್ಯಾಂಕ್ ಅಲ್ಲಿ ನಮ್ಮ ದುಡ್ಡು ಇಟ್ಟಿದೀವಿ, ಅದಕ್ಕೆ ಏನೋ ಬಡ್ಡಿ ಬರುತ್ತೆ, ಉಳಿತಾಯ ಖಾತೆಗೆ ಎಷ್ಟು ಬೇಕು ಅಂತ ತಿಳ್ಕೊಳ್ತೀವಿ. ಆದ್ರೆ ಈ ರೀತಿ ಬರುವ ಶುಲ್ಕಗಳೇನಿರುತ್ತೆ ಅದು ಜಾಸ್ತಿನೇ ಆಗುತ್ತೆ, ದಂಡ ಜಾಸ್ತಿ ಬಿಡುತ್ತೆ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ನಮ್ಮ ಅಕೌಂಟ್ ಅಲ್ಲಿರುವ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡ್ತಾ ಇರೋದು ಒಳ್ಳೇದು.
0: ಈಗ ನನ್ನ ಹತ್ರ ನಾನು ಅಕೌಂಟ್ ಅಲ್ಲಿ ಏನೂ ದುಡ್ಡು ಇಡೋದಿಲ್ಲ, ಈಗ ಹೇಳಿದ್ರೆ ಶೂನ್ಯ ಮೊತ್ತವನ್ನ ಅಂತ, ಆ ರೀತಿ ನಾನು ಅಕೌಂಟ್ ಮಾಡ್ಬೇಕು ಅನ್ನೋ ಅಂತ ಆಸೆ ನನಗಿದ್ರೆ ನಾನು ಅದನ್ನ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯನ ಸಾಮಾನ್ಯ ಪ್ರಜೆಯಾಗಿ?
1: ಮಾಡಬಹುದು ಮಾಡಬಹುದು. ಅದು ಎಲ್ಲ ಬ್ಯಾಂಕ್ಗಳಲ್ಲ, ಕೆಲವು ಬ್ಯಾಂಕ್ಗಳು ಆ ರೀತಿ ಒಂದು ಅವಕಾಶವನ್ನು ಆ ರೀತಿ ಒಂದು ಸೌಲಭ್ಯವನ್ನು ಕೊಡ್ತಾರೆ. ಅಂತ ಬ್ಯಾಂಕ್ ನೀವು ಇದು ಓಪನ್ ಮಾಡಬಹುದು. ಆದ್ರೂ ಕೂಡ ನೀವು ಯಾವುದೇ ಬ್ಯಾಲೆನ್ಸ್ ಇಲ್ಲದೆ ಅಕೌಂಟ್ ಅಲ್ಲಿ ನೀವು ಮೇಂಟೈನ್ ಮಾಡ್ತೀರಿ ಅಂದ್ರೆ, ಈ ಉಳಿತಾಯ ಖಾತೆ ಯಾವುದೇ ಇರೋ ಅಕೌಂಟ್ ನ ಮೇನ್ ಉದ್ದೇಶ ಏನು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಬಡ್ಡಿ ಬರಬೇಕು ಅಂತ. ಹಾಗಾಗಿ ಯಾವಾಗಲೂ ಅಕೌಂಟ್ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡುವುದು ಒಳ್ಳೇದು. ಆಮೇಲೆ ಮುಂದೆ ನಿಮ್ಮ ಕಷ್ಟ ಕಾಲದಲ್ಲಿ ಈ ರೀತಿ ಇರುವಂತ ದುಡ್ಡು ನಿಮ್ಮ ಸಹಾಯಕ್ಕೆ ಬರುತ್ತೆ. ಹಾಗಾಗಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂತ ತಿಳ್ಕೊಂಡು ಯಾವಾಗ್ಲೂ ಅದನ್ನ ಬ್ಯಾಲೆನ್ಸ್ ಅನ್ನು ಸೊನ್ನೆ ಶೂನ್ಯ ಮಾಡ್ಬೇಕು ಅಂತ ಯೋಚನೆ ಬರೋದು ಬೇಡ. ಬ್ಯಾಂಕ್ ಅಲ್ಲಿ ದುಡ್ಡು ಇಡೋದು ಒಳ್ಳೇದು.
0: ದುಡ್ಡು ಇಡೋದು ಒಳ್ಳೇದು ಅಂತ ಹೇಳ್ತಿದ್ದೀರಿ. ಮತ್ತಷ್ಟು ವಿಚಾರಗಳನ್ನ ಮಾತಾಡೋಣ ಭರತ್ ಅವರೇ. ನಮ್ಮ ಕೇಳುಗರು ಸಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ನಿಮ್ಮಿಂದ ಉತ್ತರವನ್ನ ಕೂಡ ಬಯಸ್ತಾ ಇದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಮತ್ತಷ್ಟು ವಿಚಾರ ಮಾತಾಡೋಣ. ಒಂದು ಸುಂದರ ಗೀತೆ ಪ್ರಸಾರವಾಗುತ್ತೆ, ಗೀತೆಯ ನಂತರ. ಪರಿಮಳ ಕಾರ್ಯಕ್ರಮದಲ್ಲಿ ಸರಳ ಬ್ಯಾಂಕಿಂಗ್ ವ್ಯವಹಾರಗಳ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಬಿಎನ್ ಭರತ್ ಅವರ ಜೊತೆಗೆ ಬ್ಯಾಂಕ್ನ ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಇವರು. ನೀವು ಸಹ ಪ್ರಶ್ನೆಗಳನ್ನ ಕೇಳಬಹುದು, ನಿಮ್ಮ ಅನುಮಾನಗಳನ್ನ ಅವರ ಮುಖಾಂತರ ಬಗೆಹರಿಸಿಕೊಳ್ಳಬಹುದು. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9483091029483091029. ಈ ಸಂಖ್ಯೆಗೆ ನಿಮ್ಮ ಪ್ರಶ್ನೆಗಳನ್ನ ನೀವು ರವಾನಿಸಬಹುದು. ಕೇಳ್ತಾ ಇರಿ ಸ್ಟೇ ಟ್ಯೂನ್, 102.9 FM.

0: ಮೇರೆ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಸರಳ ಬ್ಯಾಂಕಿಂಗ್ ವ್ಯವಹಾರಗಳ ಕುರಿತಾಗಿ ಮಾತಾಡ್ತಾ ಇದೀವಿ. ನೇರ ಪ್ರಸಾರದ ದೂರವಾಣಿ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಹವ್ಯಾಸಿ ಬರಹಗಾರರು, ಬ್ಯಾಂಕ್ನ ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕರೂ ಆದಂತಹ ಬಿಎನ್ ಭರತ್ ಅವರು. ಭರತ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ.
1: ಧನ್ಯವಾದಗಳು.
0: ಸಾಮಾನ್ಯವಾಗಿ ಸರಳ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಇದರಲ್ಲಿ ನನಗೆ ಒಂದು ಅನುಮಾನ ಬಂತು. ಏನು ಅಂತ ಹೇಳಿದ್ರೆ, ನಾನು ಹೆಚ್ಚಾಗಿ ಬ್ಯಾಂಕಿಗೆ ಹೋದಾಗ, ಪರ್ಸನಲಿ ನಾನು ಹೋದಾಗ ನನಗೆ ಹೆಚ್ಚಾಗಿ ನಾನು ಕಂಡುಕೊಂಡಂತ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ಈ ಚೆಕ್ ಸಂಬಂಧಿ ವಿಚಾರಗಳು. ಈ ಚೆಕ್ ಕೊಟ್ಟಾಗ ತುಂಬಾ ಸರಿ ಅದು ರಿಜೆಕ್ಟ್ ಆಗ್ತಾ ಇರುತ್ತೆ, ಜೊತೆಗೆ ಸೈನ್ ಸರಿ ಇಲ್ಲ ಅಂತ ಬರುತ್ತೆ. ಹಾಗೆ ನನಗೆ ಗೊತ್ತಿಲ್ಲದೆ ಅದಕ್ಕೆ ನನಗೊಂದಷ್ಟು ಪೆನಾಲ್ಟಿ, ನೀವು ಹೇಳಿದ್ರಲ್ಲ ಶುಲ್ಕ ಅಂತ, ಶುಲ್ಕಗಳು ಕೂಡ ನನ್ನ ಅಕೌಂಟ್ಗೆ ಬಂದು ಬಿದ್ದಿರುತ್ತೆ. ಈ ಸಮಸ್ಯೆಗಳು ಯಾಕಾಗುತ್ತೆ, ಹೇಗೆ ಇದರಿಂದ ಹೊರಗಡೆ ಬರೋದು?
1: ಒಳ್ಳೆ ಪ್ರಶ್ನೆ ಇದು. ಈ ಚೆಕ್ ಅಂದ ತಕ್ಷಣ ನಾವು ಈ ಚೆಕ್ ಕೆಲವು ಲಕ್ಷಣಗಳಿರುತ್ತೆ, ಅದ್ರ ಬಗ್ಗೆ ನಾವು ಗಮನ ಕೊಡಬೇಕು. ಮುಖ್ಯವಾಗಿ ಚೆಕ್ ನ ವಾಯಿದೆ ಅಥವಾ ವ್ಯಾಲಿಡಿಟಿ ಎಷ್ಟು ಅಂತ ಹೇಳ್ಕೊಂಡು, ಒಂದು ಚೆಕ್ನ ವಾಯಿದೆ ಇರೋದು 3 ತಿಂಗಳ ಕಾಲ, 3 ತಿಂಗಳ. ಆ 3 ತಿಂಗಳ ಒಳಗಡೆ ನೀವು ಬ್ಯಾಂಕಿಗೆ ಚೆಕ್ ಅನ್ನು ಪ್ರೆಸೆಂಟ್ ಮಾಡಬಹುದು. 3 ತಿಂಗಳ ಆದ್ಮೇಲೆ ನೀವು ಆ ಚೆಕ್ ಅನ್ನು ಪ್ರೆಸೆಂಟ್ ಮಾಡಿದ್ರೆ ಅದು ರಿಟರ್ನ್ ಆಗುತ್ತೆ, ಅದಕ್ಕೆ ಸ್ಟೇಲ್ ಚೆಕ್ ಅಂತ ಹೇಳ್ತೀವಿ. ಮೊದ್ಲೆಲ್ಲ ಈ ಚೆಕ್ ಗೆ ಇದ್ದಂತ ಅವಧಿ 6 ತಿಂಗಳಿತ್ತು, ಈಗ ಅದು 3 ತಿಂಗಳಂತಾಗಿದೆ. ಹಾಗಾಗಿ ಅದು ಒಂದು ಮುಖ್ಯವಾದ ಅಂಶ.
0: ಬಹಳಷ್ಟು ಜನಕ್ಕೆ ಮಾಹಿತಿ ಇರೋದಿಲ್ಲ ಅನ್ಕೊಳ್ತೀನಿ.
1: ಹೌದು. ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಗೆ ಯಾರು ಚೆಕ್ ಕೊಟ್ಟಿರ್ತಾರೆ ಅದು ನಾಳೆಯ ಮುಂದಿನ ದಿನಾಂಕ, ನಾಳೆ ಇರಬಹುದು, ಮುಂದಿನ ತಿಂಗಳು ಇರಬಹುದು, ಹೇಗೂ ಚೆಕ್ ಇದೆ ಅಂತ ಹೇಳ್ಕೊಂಡು ನೀವು ಬ್ಯಾಂಕಿಗೆ ಅದನ್ನು ತಗೊಂಡೋಗಿ ಹಾಕಿದ್ರೆ ಅದು ಫ್ಯೂಚರ್ ಡೇಟ್ ಅಂತ ಪೋಸ್ಟೆಡ್ ಚೆಕ್, ಅದು ಬ್ಯಾಂಕ್ ಅಲ್ಲಿ ಆನರ್ ಆಗೋದಿಲ್ಲ, ರಿಟರ್ನ್ ಅಂತ ಆಗುತ್ತೆ. ಹಾಗೆ ರಿಟರ್ನ್ ಆಗಿ ಅದಕ್ಕೆ ಮತ್ತೆ ಚಾರ್ಜ್ ಬೀಳುತ್ತೆ. ಇದು ಚೆಕ್ ಡೇಟ್ ಆಯ್ತು. ಆಮೇಲೆ ಬಹಳ ಹಿಂದೆ ಎಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ನೀವು ಚೆಕ್ ಅಲ್ಲಿ ತಿದ್ದಿ ಬರೆಯುದು ಅಂದ್ರೆ ಓವರ್ ರೈಟ್ ಮಾಡಿ ಬರೆಯುದು, ಅದ್ರ ಮೇಲೆ ಸಹಿ ಹಾಕಿದ್ರೆ ಬ್ಯಾಂಕ್ ಅಲ್ಲಿ ತಗೊಳ್ತಾ ಇದ್ರು,
0: ಮಾನ್ಯ ಮಾಡ್ತಾ ಇದ್ರು.
1: ಈಗ ಅದು ಮಾನ್ಯ ಆಗೋದಿಲ್ಲ. ಚೆಕ್ ಅಲ್ಲಿ ನೀವು ಓವರ್ ರೈಟ್ ಮಾಡಿ ತಿದ್ದಿ ಬರೆದ್ರೆ, ಸಹಿ ಮಾಡಿದ್ರೆ ಅದು ಮಾನ್ಯ ಆಗೋದಿಲ್ಲ, ರಿಟರ್ನ್ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಇದು ಚೆಕ್ಕಿನ ಈ ಕೆಲವು ಲಕ್ಷಣಗಳಾಯ್ತು. ಇನ್ನು ನಾನು ಮೊದಲೇ ಹೇಳಿದಾಗೆ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದೆಯಾ ಅಂತ ನೋಡಿಕೊಂಡು ಇಶ್ಯೂ ಮಾಡೋದು ಒಳ್ಳೇದು. ಬಹಳ ಹಿಂದೆ ಏನಾಗ್ತಿತ್ತು ಅಂದ್ರೆ, ಉದಾಹರಣೆ ನಿಮ್ಮ ಅಕೌಂಟ್ ಎ ಬ್ಯಾಂಕ್ ಬೆಂಗಳೂರಲ್ಲಿ ಇದೆ ಅಂತ ತಿಳ್ಕೊಳ್ಳಿ, ನಿಮ್ಗೆ ಯಾರೋ ಒಬ್ರು ಬೀದರ್ಲಿದ್ದ ಒಂದು ಬಿ ಬ್ಯಾಂಕಿನ ಚೆಕ್ ಕೊಟ್ಟಿದ್ದಾರೆ, ಮತ್ತು ಈ ಚೆಕ್ ಬೀದರ್ಗೆ ಹೋಗಿ ಬರಬೇಕಾಗಿತ್ತು. ಈಗ ಚೆಕ್ ಅಂದ್ರೆ ಭೌತಿಕವಾಗಿ ಫಿಸಿಕಲ್ ಆಗಿ ಚೆಕ್ ಈಗ ಅಲ್ಲಿಗೆ ಹೋಗಲ್ಲ, ಆ ಬ್ಯಾಂಕಿನ ಇಲ್ಲಿಯ ಶಾಖೆಗಳಲ್ಲಿ ಇಲ್ಲಿ ಚೆಕ್ ಅದು ಪ್ರೆಸೆಂಟ್ ಆಗಿ, ಉದಾಹರಣೆ ಬೆಳಿಗ್ಗೆ ಆ ಚೆಕ್ ಕೊಟ್ಟರೆ ನಿಮ್ಗೆ ಸಾಯಂಕಾಲವೇ ನಿಮ್ಮ ಅಕೌಂಟ್ಗೆ ದುಡ್ಡು ಕೂಡ ಬಂದಾಗುತ್ತೆ. ಮೊದ್ಲು ಈ ತರ ಇರ್ಲಿಲ್ಲ, ಮೊದ್ಲು ಕೆಲವು ದಿವಸ ತಗೊಳ್ತಾ ಇತ್ತು. ಅಷ್ಟೇ ಅಲ್ಲ, ಮುಂಚೆ ಏನ್ ಮಾಡ್ತಾ ಇದ್ರು, ಚೆಕ್ ಯಾರಾದ್ರೂ ಇಶ್ಯೂ ಮಾಡಿದ್ರೆ ಚೆಕ್ ಬರೋ ದಿವಸ ತಗೊಂಡೋಗಿ ಬ್ಯಾಂಕಿಗೆ ದುಡ್ಡು ಕಟ್ತಾ ಇದ್ರು. ಈಗ ಹಾಗೆ ಮಾಡ್ಲಿಕ್ಕೆ ಬರಲ್ಲ, ನೀವು ಚೆಕ್ ಇಶ್ಯೂ ಮಾಡಿದ ತಕ್ಷಣ ಬ್ಯಾಂಕ್ ಅಲ್ಲಿ ದುಡ್ಡು ಇಡಬೇಕು. ಬ್ಯಾಂಕ್ ಅಲ್ಲಿ ಆ ದುಡ್ಡು ಇಲ್ಲ ಅಂದ್ರೆ ಚೆಕ್ ಬೌನ್ಸ್ ಆಗುತ್ತೆ. ಈ ತರ ವಿಷಯಗಳ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಬಹಳ ಒಳ್ಳೇದು.
0: ಈಗ ಎಲ್ಲವೂ ಸಹ ಡಿಜಿಟಲ್ ಆಗಿದೆ, ಸ್ಟೇಟ್ಮೆಂಟ್ ಎಲ್ಲ ನಮ್ಗೆ ಡಿಜಿಟಲ್ ಆಗಿ ಸಿಗ್ತಾ ಇದೆ. ಚೆಕ್ ಅನ್ನ ಕೂಡ ಈ ರೀತಿ ಮಾಡಿದಾರ, ಏನಾದ್ರು ಆಪ್ಷನ್ ಇದೆಯಾ ಅದಕ್ಕೆ?
1: ಹೌದು, ಅದಕ್ಕೆ ಚೆಕ್ ಅನ್ನು ಈಗ CTS ಅಂದ್ರೆ ಚೆಕ್ ಟ್ರಾನ್ಸಾಕ್ಷನ್ ಸಿಸ್ಟಮ್ ಅಂತ ಬಂದಿದೆ. ಅದರಲ್ಲಿ ಚೆಕ್ ಸ್ಕ್ಯಾನ್ ಆಗಿ ಹೋಗುತ್ತೆ. ಚೆಕ್ ಸ್ಕ್ಯಾನ್ ಆಗಿ ಹೋಗೋ ಕಾರಣ ಈ ತರ ತಂತ್ರಜ್ಞಾನದಿಂದಾಗಿ ಬಹಳ ಬೇಗ ಚೆಕ್ ವಿಲೇವಾರಿ ಆಗ್ತಾ ಇದೆ.
0: ಸೊ ಆ ಚೆಕ್ ಸ್ಕ್ಯಾನ್ ಆಗಿ ಹೋದಾಗ್ಲೂ ನಮ್ಮ ಸಹಿ ಅವಶ್ಯಕತೆ ಇದೆಯಾ ಅದರಲ್ಲಿ?
1: ಹೌದು, ಚೆಕ್ ಸಹಿ ಬೇಕು. ಚೆಕ್ ಎಲ್ಲದೂ ಸಹಿ ಅಂತೂ ಬೇಕೇ ಬೇಕು. ಯಾಕಂದ್ರೆ ಚೆಕ್ ಅಂತೂ ಈ ನೀವು ಹೇಗೆ ಜೆರಾಕ್ಸ್ ಕಾಪಿ ಆಗಿ ಇರುತ್ತೆ, ಅದರಲ್ಲಿ ಎಲ್ಲಾ ಬೇರೆ ಎಲ್ಲಾ ಲಕ್ಷಣಗಳಿರುತ್ತೆ. ನೀವು ಚೆಕ್ ಯಾರಿಗೆ ಕೊಟ್ಟಿರ್ತೀರಿ ಅಂದ್ರೆ ಪೇ ಅಂತ ಇರ್ಬೋದು, ಅಥವಾ ಚೆಕ್ ಅಲ್ಲಿ ಇರುವ ಅಮೌಂಟ್ಗಳು 10,000 ಅಂದ್ರೆ 10,000 ಅಂತ ಅಂಕಿಯಲ್ಲಿ ಬರೆಯುವುದು, ಅದನ್ನು ಫಿಗರ್ ಅಲ್ಲಿ ಬರೆಯುದು ಅಂದ್ರೆ ಶಬ್ದಗಳಲ್ಲಿ ಬರೆಯುದು, ಈ ತರದನ್ನೆಲ್ಲ
0: ಅದರಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ.
1: ಹೌದು. ಆಮೇಲೆ ಅದು ಅಷ್ಟೇ, ನೀವು 10,000 ಅಂತ ಬರೋದು ಅಲ್ಲಿ ಬರಿಬೇಕಾದ್ರೆ 10,000 ಅಂತ ಇದ್ ನೀವು ವರ್ಡ್ಸ್ ಅಲ್ಲಿ ಬರಿಬೇಕಾದ್ರೆ ಅದನ್ನು ತಪ್ಪಾಗಿ ಬರೆದ್ರೆ ಆಗ ಕೂಡ ಚೆಕ್ ರಿಟರ್ನ್ ಆಗುವ ಸಾಧ್ಯತೆಗಳು ಇರುತ್ತೆ.
0: ಈ ಚೆಕ್ ಸಮಸ್ಯೆಗಳಲ್ಲಿ ಶುಲ್ಕ ಚೆಕ್ ಕೊಟ್ಟವರಿಗೆ ಹಾಕ್ತಾರಾ ಅಥವಾ ಚೆಕ್ ಅನ್ನ ಸಬ್ಮಿಟ್ ಮಾಡಿದವರಿಗೆ ಹಾಕ್ತಾರಾ?
1: ಈಗ ನಿಮಗೆ ಯಾರೋ ಚೆಕ್ ಕೊಟ್ಟಿರ್ತಾರೆ, ನೀವು ಚೆಕ್ ಕೊಟ್ಟಿರ್ತಾರೆ, ಅವರ ಬ್ಯಾಂಕಿಗೆ ಇದು ಪ್ರೆಸೆಂಟ್ ಆಗುತ್ತೆ. ಸಪೋಸ್ ಅವರ ಬ್ಯಾಂಕ್ ಅಲ್ಲಿ ಕೂಡ ಅವರ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತ ಆದ್ರೆ, ನಿಮ್ಮ ಬ್ಯಾಂಕ್ ಅಲ್ಲಿ ನೀವು ಚೆಕ್ ಕೊಟ್ಟಿರ್ತೀರಿ, ನಿಮ್ಮ ಬ್ಯಾಂಕ್ ಅಲ್ಲಿ ಕೂಡ ಅದಕ್ಕೆ ಚಾರ್ಜ್ ಬೀಳುತ್ತೆ. ರಿಟರ್ನ್ ಆದ್ರೆ ನಿಮ್ಮ ಬ್ಯಾಂಕ್ ಅಲ್ಲೂ ಚಾರ್ಜ್ ಬೀಳುತ್ತೆ. ಆ ಬ್ಯಾಂಕ್ ಅಲ್ಲಿ ಯಾರು ಚೆಕ್ ಇಶ್ಯೂ

0: ಕಾರ್ಡ್ ಯಾಕೆ ಆಗ್ತಿತ್ತು ಅಂದ್ರೆ, ಒಂದು ಜನಗಳಿಗೆ ಸ್ವಲ್ಪ ದುರಾಸೆ ಇದೆ, ಯಾವುದೋ ಉಡುಗೊರೆ ಬಂತು ಅಂತ ಹೇಳುದು, ಅಥವಾ ಫ್ರೀ ಆಗಿ ಏನೋ ಕೊಡ್ತೀವಿ ಅಂತ ಹೇಳುದು, ಅಥವಾ ಇನ್ನೊಂದೇನೋ ಟಾಸ್ಕ್ ಕೊಡ್ತೀವಿ ಅದ್ರಲ್ಲಿ ನೀವು ಇಷ್ಟು ದುಡ್ಡು ಬರುತ್ತೆ ಅಂತ ಹೇಳುದು, ಈ ರೀತಿ ಆಮಿಷಗಳಿಗೆ ಒಳಗಾಗಬಾರ್ದು. ಆಮೇಲೆ ಕೆಲವು OTP ಯಾವ್ದೋ ಬರುತ್ತೆ, ನೀವು OTP ಹೇಳಿ ಅಂತ ಹೇಳುದು, ಈ ತರ ಬಂದ್ರೆ ಅದೆಲ್ಲ ಏನಂತ ಹೇಳಿದ್ರೆ ಅದು ಫ್ರಾಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದಾರೆ ಅಂತಲೇ ಗೊತ್ತಾಗುತ್ತೆ. ಈ ತರ ಏನಾದ್ರು ಆದ್ರೆ ನೀವು ಮುಖ್ಯವಾಗಿ ಏನ್ ಮಾಡಬೇಕು ಅಂತಂದ್ರೆ, ಒಂದು ಸಹಾಯವಾಣಿ ಇದೆ, ಹೆಲ್ಪ್ ಲೈನ್ 1930 ಅಂತ, 1930 ಅಲ್ಲಿಗೆ ಕರೆ ಮಾಡಬಹುದು.
1: 1930 ಈ ಸಹಾಯವಾಣಿಗೆ ಯಾವುದೇ ಸೈಬರ್ ಅಪರಾಧಗಳನ್ನ ನೋಂದಣಿ ಮಾಡಬಹುದು ಅಂತ ಹೇಳ್ತಾ ಇದ್ದೀವಿ.
0: ಅದೇ ರೀತಿ ಅಂತರ್ಜಾಲ ಅಂದ್ರೆ ಇಂಟರ್ನೆಟ್ ಅಲ್ಲಿ ಕೂಡ ಈ ರೀತಿ ಸೈಬರ್ ಕ್ರೈಮ್ ಆದ್ರೆ, ಸೈಬರ್ ಫ್ರಾಡ್ ಆದ್ರೆ ಅದನ್ನು ನೋಂದಣಿ ಮಾಡಬಹುದು. ಅಷ್ಟೇ ಅಲ್ಲ, ಈ ಸೈಬರ್ ಪೊಲೀಸ್ ಸ್ಟೇಷನ್ಗಳು ಕೂಡ ಇರುತ್ತೆ, ಅಲ್ಲಿ ಕೂಡ ನೀವು ಈ ದೂರನ್ನು ಕೊಡಬಹುದು. ಆದಷ್ಟು ಬೇಗ ನೀವು ಈ ರೀತಿ ದೂರು ಕೊಟ್ರೆ ನಿಮಗೆ ಆದ ಮೋಸ ಆದಂತ ದುಡ್ಡು ವಾಪಸ್ ಬರುವ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ.
1: ಆ ಸಾಧ್ಯತೆ ಎಷ್ಟು ಪರ್ಸೆಂಟೇಜ್ ಇದೆ ಭರತ್ ಅವರ?
0: ಅಂದ್ರೆ ಇದು ನೀವು ಎಷ್ಟು ಬೇಗ ನೀವು ಈ ರೀತಿ ದೂರು ಕೊಡ್ತೀವಿ, 24 ಗಂಟೆಗಳು ನೀವು ದೂರು ಕೊಡ್ತೀರಿ ಅಂತಂದ್ರೆ, ಆ ನೀವು ಯಾವ ರೀತಿ ಮೋಸ ಹೋಗಿದ್ದೀರಲ್ಲ ಎಲ್ಲಾ ದುಡ್ಡು ಕೂಡ ನಿಮ್ಗೆ ಬರುತ್ತೆ. ಆಮೇಲೆ ಇನ್ನೊಂದು ಈ ಸೈಬರ್ ಫ್ರಾಡ್ ಬಗ್ಗೆ ಇನ್ನಷ್ಟು ಮಾಹಿತಿ ಹೇಳಬೇಕು ಅಂದ್ರೆ, ಕೆಲವೆಲ್ಲ ಲಿಂಕ್ ಗಳನ್ನ ಕಳ್ಸಿಕೊಡ್ತಾರೆ, ಈ ಲಿಂಕ್ ಅನ್ನು ಪ್ರೆಸ್ ಮಾಡಿ ಅಂತ ಹೇಳುದು. ಆ ರೀತಿ ಲಿಂಕ್ ಗಳನ್ನು ಯಾವ್ದು ಪ್ರೆಸ್ ಮಾಡಬಾರದು. ಈ ಬಗ್ಗೆ ರಿಸರ್ವ್ ಬ್ಯಾಂಕ್ ಕೂಡ ಆಗಾಗ ಜನಗಳಿಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಈ ಬಗ್ಗೆ ಜಾಹೀರಾತುಗಳನ್ನು ಕೊಡ್ತಾ ಇರ್ತಾರೆ. ಆಮೇಲೆ ಮೊನ್ನೆ ನನಗೆ ಅಷ್ಟೇ ಒಂದ್ ರೀತಿ ಯಾರೋ ಈ ತರ ಮೋಸ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು, ಅದೇನಾಗಿತ್ತು ಅಂದ್ರೆ ಬ್ಯಾಂಕಿಂಗ್ ರಿಲೇಟೆಡ್ ಅಂತಲ್ಲ, ನನಗೆ ಯಾವ್ದೋ ಒಂದು ಕೊರಿಯರ್ ಬಂತು ಅಂತ ಅವನು ಹಿಂದಿಯಲ್ಲಿ ಮಾತಾಡಿತ್ತು. ಕೊರಿಯರ್ ಬಂದಿದೆ, ಯಾವ್ದೋ ಕೊರಿಯರ್ ಸಂಸ್ಥೆ ಹೆಸರು ಹೇಳಿದ್ದು, ನನಗೆ ಕೊರಿಯರ್ ಬರೋದಿತ್ತು, ಆದ್ರೆ ಆ ಸಂಸ್ಥೆ ಅಲ್ಲ. ಅವನು ಹೇಳಿದ, ನೋಡಿ ಡೆಲಿವರಿ ಬಾಯ್ ನಿಮ್ಮ ಲೊಕೇಶನ್ ಅಲ್ಲಿ ಇದ್ದಾರೆ, ಹಿಂದಿಯಲ್ಲಿ ಹೇಳ್ತಾ ಇದ್ದಿಲ್ಲ, ಲೊಕೇಶನ್ ಅಲ್ಲಿ ಇದ್ದಾನೆ, ಸೊ ಕಾಂಟ್ಯಾಕ್ಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ನೋಡಿ ಈ ನಂಬರ್ ಇದೆ, ಈ ನಂಬರ್ ಗೆ ಕಾಲ್ ಮಾಡಿ ಅಂತ. ಆ ನಂಬರ್ ನೋಡಿದ್ರೆ ಏನಿತ್ತು ಅಂದ್ರೆ, ಅದು ಸ್ಟಾರ್ಟ್ ಆಗಿದ್ದು ಸ್ಟಾರ್ ಇಂದ, ಸ್ಟಾರ್ 22 ಇನ್ನೊಂದೇನೋ ಸಂಖ್ಯೆ, ಆಮೇಲೆ ಕೊನೆಗೆ ಹ್ಯಾಶ್. ಯಾವುದೇ ನಂಬರ್ ಗಳು ಈ ರೀತಿ ಇರೋದೇ ಇಲ್ಲಲ್ಲ. ಕೊನೆಗೆ ನಾನೇನ್ ಮಾಡಿದೆ, ಬರೀ ಆ ನಂಬರ್ ಮಾತ್ರ ತಗೊಂಡು ನಂಬರ್ ಗೆ ಕಾಲ್ ಮಾಡಿದ್ದೆ, ಬೇರೆ ಏನು ಮಾಡಿಲ್ಲ, ಹ್ಯಾಶ್ ಅದೆಲ್ಲ ಬರದಾಗೆ ನೋಡ್ಕೊಂಡೆ. ನೋಡಿದ ತಕ್ಷಣ ಮತ್ತೆ ಪುನಃ ಅವನೇ ರಿಸೀವ್ ಮಾಡಿ, ಸರ್ ನೀವು ತಪ್ಪು ಇದಕ್ಕೆ ಕರೆ ಮಾಡಿದೀನಿ, ಮತ್ತೊಮ್ಮೆ ಅಲ್ಲಿಗೆ ಮಾಡಿ ಅಂತಲ್ಲ. ನನಗೆ ಈ ತರ ಯಾರಾದ್ರೂ ಟ್ರೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರೆ ಯಾವ ಊರಲ್ಲಿ ಇದ್ದಾರೆ ಈ ತರ, ನಾನು ವಿಚಾರಿಸಿದೆ, ಅವನಿಗೆ ಗೊತ್ತಾಯ್ತು ಇವರು ಹುಷಾರಾಗಿದ್ದಾರೆ ಅಂತ ಹೇಳ್ಕೊಂಡು. ಆ ರೀತಿ ಈ ರೀತಿ ಕೂಡ ಮೋಸ ಮಾಡುವ ಅವಕಾಶಗಳು ಇರುತ್ತೆ. ನೀವು ಯಾವ್ದಕ್ಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಗಡಿಬಿಡಿಯಲ್ಲಿ ಎಲ್ಲೋ ಹೊರಗಿಡ್ದು, ಏನೋ ಗಡಿಬಿಡಿಯಲ್ಲಿ ಏನೋ ಹೇಳುದು, ಈ ತರ ಎಲ್ಲ ಮಾಡಬಾರದು. ಸ್ವಲ್ಪ ತಾಳ್ಮೆಯಲ್ಲಿ ಇದ್ರೆ ಈ ರೀತಿಯ ಫ್ರಾಡ್ ಗಳಿಂದ ತಪ್ಪಿಸಿಕೊಳ್ಳಬಹುದು.
1: ಜಾಗರೂಕರಾಗಿರ್ಬೇಕು. ಬ್ಯಾಂಕ್ ಸಿಬ್ಬಂದಿಗೆ ಈ ರೀತಿ ತೊಂದರೆಯನ್ನ ಕೊಡುವಂತ ಜನರು ಸಾಕಷ್ಟು ಇರ್ತಾರೆ. ತುಂಬಾ ಒಳ್ಳೆ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀರಾ ಬಿ ಎನ್ ಭರತ್ ಅವರೇ. ಹಾಗೆ ನಮ್ಮ ಕೇಳುಗರ ಪ್ರಶ್ನೆಗಳು ಸಹ ಬರ್ತಾ ಇವೆ. ಒಂದು ಗೀತೆಯನ್ನ ಪ್ರಸಾರ ಮಾಡ್ತೀನಿ. ಗೀತೆಯ ನಂತರ ಅವ್ರ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳ್ಕೊಳ್ಳುವಂತಹ ಸಣ್ಣ ಪ್ರಯತ್ನ.
0: ಖಂಡಿತ.

ಆತ್ಮೀಯರೇ, ಬ್ಯಾಂಕ್ನ ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಬಿಎನ್ ಭರತ್ ಅವರು ನಮ್ಮೊಟ್ಟಿಗಿದ್ದಾರೆ. ಪರಿಮಳ ಕಾರ್ಯಕ್ರಮದಲ್ಲಿ ಸರಳ ಬ್ಯಾಂಕಿಂಗ್ ವ್ಯವಹಾರಗಳ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ನಿಮ್ಮ ಪ್ರಶ್ನೆಗಳನ್ನ ನೀವು ಸಹ ನಮ್ಮೊಟ್ಟಿಗೆ ಹಂಚಿಕೊಳ್ಬಹುದು. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9484031029. ಈ ಸಂಖ್ಯೆಗೆ ನಿಮ್ಮ ಪ್ರಶ್ನೆಗಳನ್ನ ರವಾನಿಸಿ.

0: ಯಾಕೆ ಬಂದೆ?
1: ನಮಸ್ಕಾರ.
0: ಈಗ ಹಾಡ್ಕೊಂಡು ಕಾಲ ಕಳೆದ್ರೆ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲಿ ಕೂತ್ಕೊಂಡು ಕತ್ತೆ ದುಡ್ದಾಗ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್. ಈಗ ಹೇಳು ನಿನ್ ಧ್ಯೇಯ ಏನು?
2: ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ಗೆ ಕಟ್ಟಿಟ್ಟಿಲ್ಲ.

0: 90.9 ಎಫ್ಎಂ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪರಿಮಳ, ಮುಕ್ತ ಮಾತುಕತೆಯ ಪರಿಮಳ ಕಾರ್ಯಕ್ರಮದಲ್ಲಿ ಈ ದಿನ ನಾವು ಮಾತಾಡ್ತಾ ಇದೀವಿ ಸರಳ ಬ್ಯಾಂಕಿಂಗ್ ವ್ಯವಹಾರಗಳ ಕುರಿತಾಗಿ. ಇದರ ಬಗ್ಗೆ ನಮ್ಮೊಟ್ಟಿಗೆ ಮಾತಾಡೋದಕ್ಕೆ ನೇರ ಪ್ರಸಾರದ ದೂರವಾಣಿ ಸಂದರ್ಶನದಲ್ಲಿ ನಮ್ಮೊಟ್ಟಿಗಿದ್ದಾರೆ ಹವ್ಯಾಸಿ ಬರಹಗಾರರು, ಬ್ಯಾಂಕ್ನ ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಆದಂತಹ ಬಿಎನ್ ಭರತ್ ಅವರು. ಭರತ್ ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ನಿಮಗೆ. ನಮಸ್ಕಾರ.
1: ನಮಸ್ಕಾರ.
0: ನಮ್ಮ ಕೇಳುಗರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ನೋಡಿ. ಬ್ಯಾಂಕ್ ಅಂದ ತಕ್ಷಣ ನಮ್ಮ ಕೇಳುಗರಿಗೆ ಮೊದಲು ತಲೆಗೆ ಬರೋದು ಸಾಲದ ವಿಚಾರಗಳು. ಹಾಗೆ ಇವ್ರು ಕೇಳ್ತಿದ್ದಾರೆ, ಜಾಮೀನೇ ಇಲ್ಲದೆ ಜಾಮೀನು ರಹಿತ ಸಾಲವನ್ನ ಪಡಿಬೋದಾ ಅಂತ ಕಲಬುರಗಿನ ಚಂದ್ರಲಾಲ್ ಅವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ.
1: ಯಾವ ಉದ್ದೇಶಕ್ಕಾಗಿ ಅವರು ಸಾಲ ಪಡ್ಕೊಳ್ತಾರೆ ಅಂತ ಇದನ್ನು ನೋಡ್ಕೊಂಡು ಇರುತ್ತೆ. ಉದಾಹರಣೆಗೆ ಈ ಸಣ್ಣ ಸಣ್ಣ ಕೆಲವು, ನಾನು ಸ್ವಂತ ಉದ್ಯಮ ಅಂತ ಹೇಳಿದಲ್ಲ, ಅಲ್ಲಿ ಜಾಮೀನು ಇಲ್ಲದೆ ಸಾಲ ಸಿಗುತ್ತೆ. ಆಮೇಲೆ ಈ ಅವರು ಎಲ್ಲಿಯೋ ನೌಕರಿ ಮಾಡ್ತಾ ಇದ್ದಾರೆ ಅಂತಾದ್ರೆ ಅವರ ಕಚೇರಿಯ ಥ್ರೂ ನಾವು ಈ ಸಾಲ ಕೊಡೋ ವ್ಯವಸ್ಥೆ ಇರುತ್ತೆ. ಅಂತ ಸಂದರ್ಭಗಳಲ್ಲಿ ಕೂಡ ಅದಕ್ಕೆ ಜಾಮೀನು ಬೇಡ. ಅದು ಯಾವ ಉದ್ದೇಶ ಅಂತ ನೋಡ್ಕೊಂಡು ಇದಕ್ಕೆ ಜಾಮೀನು ರಹಿತ ಸಾಲ ಕೊಡುವ ಪಾಸಿಬಿಲಿಟೀಸ್ ಅಥವಾ ಸಾಧ್ಯತೆಗಳು ಇವೆ.
0: ನಾನ್ ತಿಳಿದ ಮಟ್ಟಿಗೆ ಭರತ್ ಅವರೇ, ಇತ್ತೀಚೆಗೆ ಜಾಮೀನನ್ನ ಕೇಳೋದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ತೀನಿ. ಮೊದಲಿಗೆ
1: ಹೇಳಿದ ಯಾವ ಉದ್ದೇಶ ಅಂತ ಹೇಳ್ಕೊಂಡು, ಉದಾಹರಣೆ ನೀವು ಯಾವ್ದೋ ವಾಹನ ತಗೊಳ್ತೀರಾ ಅಥವಾ ಇನ್ನೊಂದ್ ಯಾವ್ದೋ ನಾನು ಹೇಳಿದಲ್ಲ ಯಾವ್ದೋ ಸ್ವಂತ ಉದ್ಯಮೆ ಅಂತ ಹೇಳ್ಕೊಂಡು ಅಥವಾ ಮನೆ ಕಟ್ತೀರಾ, ಈ ತರ ಇದಕ್ಕೆಲ್ಲ ಆದ್ರೆ ಜಾಮೀನು.
0: ಮೊದಲೆಲ್ಲ ನಮ್ಮ ತಂದೆಯವರ ಕಾಲದಲ್ಲಿ ಒಂದು ಸೈಕಲ್ಗೂ ಸಹ ಜಾಮೀನು ಬೇಕಿತ್ತು, ಅದಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜಾಮೀನು ಅವಶ್ಯಕತೆ ಇತ್ತು ಅನ್ನುವಂತ ಮಾತು ಹೇಳ್ತಾ ಇದ್ರು. ಇನ್ನು ಮೈಸೂರು ವಿದ್ಯಾರಣ್ಯಪುರದಿಂದ ರಾಮ್ ಪ್ರಸಾದ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸರ್, ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪ್ರಧಾನ ಮಂತ್ರಿಗಳ ಅಪಘಾತ ವಿಮೆ ಉಳಿತಾಯ ಖಾತೆಯನ್ನ ಪ್ರಾರಂಭಿಸಿದ್ದೇನೆ, ಇದರ ನವೀಕರಣ ಹೇಗೆ ಅಂತ ಕೇಳ್ತಿದ್ದಾರೆ.
1: ಇದು ಸಂಬಂಧಪಟ್ಟ ಬ್ಯಾಂಕ್ ಶಾಖೆಗೆ ಹೋಗಿ ಅದನ್ನು ನವೀಕರಣ ಮಾಡೋದಕ್ಕೆ ಹೇಳಿದ್ರೆ ಅವರು ಮಾಡ್ತಾರೆ, ಅದನ್ನು ಮಾಡಬಹುದು.
0: ಮತ್ತಿನ್ನೊಬ್ರು ಹೇಳಿ,
1: ಅದೇ ಸಂಬಂಧಪಟ್ಟ ಬ್ಯಾಂಕ್ ಶಾಖೆಗೆ ಹೋಗ್ಬೇಕು,
0: ಅಲ್ಲೇ ಹೋಗಿ ಅಲ್ಲಿ ಆ ಒಂದು ಪಾಸ್ಬುಕ್ ಅನ್ನ ಕೊಟ್ರೆ ಅಥವಾ ಅದರ ವಿಚಾರವನ್ನ ಕೊಟ್ರೆ ಅವ್ರು ತಿಳಿಸ್ಕೊಡ್ತಾರೆ.
1: ಆಮೇಲೆ ಅದು ಬಹುಶಃ ಏನಾಗಿರುತ್ತೆ ಅಂತಂದ್ರೆ ಆ ವರ್ಷ

0: ವರ್ಷ ಅದು ಅದರ ಪ್ರೀಮಿಯಂ ಕಂತು ಕಟ್ ಆಗುತ್ತಲ್ಲ, ಆಗ ಅಕೌಂಟ್ ಅಲ್ಲಿ ಯಾವ್ದಾದ್ರು ಕಾರಣದಲ್ಲಿ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಅದು ಬಹುಶಃ ಆಗಿಲ್ದೆ ಇದ್ದಿರಬಹುದು, ಅಕೌಂಟ್ ಅಲ್ಲಿ ದುಡ್ಡನ್ನು ಮೇಂಟೈನ್ ಮಾಡಿ ಇದನ್ನು ಮತ್ತೆ ಕಂಟಿನ್ಯೂ ಮಾಡಬಹುದು.
1: ಇನ್ನು ಚೆನ್ನಪ್ಪ ಅವರು ಜೆಪಿ ನಗರದ ಸಂದೇಶವನ್ನ ಕಳ್ಸಿಕೊಟ್ಟು ಹೇಳ್ತಾ ಇದ್ದಾರೆ, ನಾನು ಒಂದು ಅಕೌಂಟ್ ಅನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಕೆಲಸದ ಅಕೌಂಟ್ ಅಂತೆ ಅದು, ಅದಕ್ಕೆ ಏನಾದ್ರೂ ಮಿನಿಮಮ್ ಬ್ಯಾಲೆನ್ಸ್ ಇದೆಯಾ, ಜೀರೋದಲ್ಲಿ ಪ್ರಾರಂಭ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ, ಸ್ವಂತ ಉದ್ಯಮೆಯ ಅಕೌಂಟ್.
0: ಸರಿ ಸರಿ, ಅದು ಹೇಗೆ ಅಂತ ಹೇಳಿದ್ರೆ ನಾನು ಹೇಳಿದಲ್ಲ ಪ್ರಾರಂಭದಲ್ಲಿ ಹೇಳುವಾಗ, ಬ್ಯಾಂಕಿನ ಮೇಲೆ ಹೊಂದಿಕೊಂಡಿರುತ್ತೆ. ಕೆಲವು ಬ್ಯಾಂಕ್ ಗಳಲ್ಲೆಲ್ಲ ಜೀರೋ ಬ್ಯಾಲೆನ್ಸ್, ಈ ಕಂಪನಿ ಜೊತೆ ಯಾವ್ದಾದ್ರು ಟೈ ಅಪ್ ಎಲ್ಲ ಇರುತ್ತಲ್ಲ, ಆಗ ಜೀರೋ ಬ್ಯಾಲೆನ್ಸ್ ಎಲ್ಲ ಇರುತ್ತೆ. ಟೈ ಅಪ್ ಇಲ್ಲದೆ ಕೂಡ ಕೆಲವು ಬ್ಯಾಂಕ್ ಗಳಲ್ಲಿ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಗಳು ಇರುತ್ತೆ. ಸಂಬಂಧಪಟ್ಟ ಯಾವ ಬ್ಯಾಂಕ್ ಅವರಿಗೆ ಅನುಕೂಲ ಇದೆ ಅದನ್ನು ವಿಚಾರಿಸಿಕೊಳ್ಬಹುದು.
1: ಮತ್ತಷ್ಟು ಪ್ರಶ್ನೆಗಳಿವೆ, ವಿಚಾರಗಳನ್ನ ಮಾತಾಡೋಣ ಭರತ್ ಅವರ ಜೊತೆಗೆ. ನನ್ನ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನನಗೆ ಈ ನಾಮಿನೇಷನ್ ಕುರಿತಾಗಿ ಒಂದಷ್ಟು ಅನುಮಾನಗಳಿದೆ. ಯಾಕಂದ್ರೆ ಮೊದಲೆಲ್ಲ ನಾಮಿನೇಷನ್ಗೆ ಒಂದು ಕಾಲಮ್ ಇರ್ತಾ ಇತ್ತು, ನಾಮಿನೇಷನ್ ಅನ್ನುವಂತ ಕಾಲಮ್ ಅಲ್ಲಿ ಒಂದ್ ಹೆಸರು ಅಥವಾ ಒಂದು ವ್ಯಕ್ತಿ ಅಥವಾ ಒಂದು ಸಂಬಂಧದ ಕುರಿತಾಗಿತ್ತು. ಇತ್ತೀಚೆಗೆ ಅದು 3-4 ಆಗ್ಬಿಟ್ಟಿದೆ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ಲಾರಿಟಿ ಬೇಕಲ್ಲ.
0: ಹಾ, ಒಳ್ಳೆಯ ರೀತಿಯ ಪ್ರಶ್ನೆಯನ್ನೇ ಕೇಳಿದಿರ. ಇದು ಕಳೆದ ವರ್ಷ ನವೆಂಬರ್ 2025 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ಕೆಲವು ಅನುಕೂಲಗಳನ್ನು ಮಾಡಿಕೊಟ್ಟಿದೆ. ಮೊದಲು ಏನಾಗ್ತಿತ್ತು ಅಂದ್ರೆ, ಯಾರ್ದೋ ಒಂದು ಅಕೌಂಟ್ ಇದೆ, ಎ ಅಂತ ಹೇಳುವ ಅವರ ಹೆಸರಲ್ಲಿ ಅಕೌಂಟ್ ಇದೆ, ಅವ್ರು ನಾಮಿನಿ ಕೊಟ್ಟಿರ್ತಾರೆ ಬಿ ಅಂತ ಹೇಳುವರು. ಯಾವ್ದೋ ಕಾರಣಕ್ಕೆ ಯಾವ್ದಾದ್ರು ಅಪಘಾತವಾಯ್ತು ಅಥವಾ ಇನ್ಯಾವ್ದಾದ್ರು ಕಾರಣಕ್ಕೆ ಎ ಮತ್ತೆ ಬಿ ಅವರಿಬ್ರು ತೀರ್ಕೊಂಡ್ರೆ, ಆಗ ಮುಂದೆ ಫ್ಯಾಮಿಲಿ ಅವರಿಗೆ ಕುಟುಂಬದವರಿಗೆ ಅದರಲ್ಲಿರುವ ಮೊತ್ತವನ್ನು ಕೊಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಇದನ್ನು ಗಮನದಲ್ಲಿ ಇಟ್ಕೊಂಡು ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ 4 ಮಂದಿಗೆ ನಾಮಿನೇಷನ್ ಮಾಡಬಹುದು ಅಂತ ಬಂತು. ಇದರ ಪ್ರಕಾರ ಈಗ ಏನಾಗಿದೆ ಅಂತ ಹೇಳಿದ್ರೆ, ಎ ಅಂತ ಹೇಳುವ ವ್ಯಕ್ತಿಯ ಹೆಸರಲ್ಲಿ ಖಾತೆ ಇದ್ರೆ, ಉಳಿತಾಯ ಖಾತೆ ಇರ್ಬೋದು ಅಥವಾ ಫಿಕ್ಸ್ ಡೆಪಾಸಿಟ್ ಇರ್ಬೋದು ಅಥವಾ ಈ ಸೇಫ್ ಡೆಪಾಸಿಟ್ ಲಾಕರ್ ಇದೆಲ್ಲ ಅದು ಇರ್ಬೋದು, ಮ್ಯಾಕ್ಸಿಮಮ್ 4 ಜನರನ್ನು ನಾಮಿನಿ ಅಂತ ಮಾಡಬಹುದು. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಉದಾಹರಣೆ ಈಗ ಬಿ ಸಿ ಡಿ ಇ ಅಂತ 4 ಮಂದಿಯನ್ನು ನಾಮಿನಿ ಅಂತ ಮಾಡಬಹುದು. ಒಬ್ಬ ವ್ಯಕ್ತಿ ಎ ವ್ಯಕ್ತಿ ಖಾತೆದಾರ ಮರಣ ಹೊಂದಿದ್ರೆ, ಈ ಬಿ ಸಿ ಮತ್ತೆ ಡಿ ಅಂತ ಹೇಳುವ ವ್ಯಕ್ತಿಗಳಿಗೆ ಯಾವ ರೀತಿಯಲ್ಲಿ ನೀವು ಪಾಲು ಕೊಡಬೇಕಂತ ಇದ್ದೀರಾ ಅದನ್ನು ನೋಡ್ಕೊಂಡು, ಉದಾಹರಣೆ 25%, 4 ಜನಕ್ಕೂ 25%, ಅಥವಾ ಒಬ್ಬರಿಗೆ 50%, ಇನ್ನೊಬ್ಬರಿಗೆ 15%, ಇನ್ನೊಬ್ಬರಿಗೆ 10%, ಈ ತರನು ಕೊಡಬಹುದು. ಯಾವ ರೀತಿಯಲ್ಲಿ ಬೇಕಾದ್ರೂ ಅವರಿಗೆ ಪಾಲು ಅಂತ ಮಾಡಬಹುದು. ಅಥವಾ ಇನ್ನೊಂದು ರೀತಿಯಲ್ಲಿ ಏನಂತ ಹೇಳಿದ್ರೆ, ಮೊದಲು ಒಬ್ಬರಿಗೆ ಹೋಗ್ಬೇಕು, ಅದಾದ ನಂತರ ಇನ್ನೊಬ್ಬರಿಗೆ ಬರಬೇಕು, ಈ ತರ ನಾಮಿನೇಷನ್ ಮಾಡುವಂತ ಸೌಲಭ್ಯವನ್ನು ಒದಗಿಸಿ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ವಿಷಯ ಏನು ಅಂತ ಹೇಳಿ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಅಂದ್ರೆ ಪಿಪಿಎಫ್ ಅಕೌಂಟ್, ಇದು ಬ್ಯಾಂಕ್ ಕೆಲವು ಬ್ಯಾಂಕ್ ಗಳಲ್ಲಿ ಮತ್ತೆ ಪೋಸ್ಟ್ ಆಫೀಸ್ಗಳಲ್ಲಿ ಇದನ್ನು ತೆರೀಬಹುದು. ಮೊದಲೆಲ್ಲ ಈ ಪಿಪಿಎಫ್ ಅಕೌಂಟ್ಗೆ ಕಂಪಲ್ಸರಿ ಆಗಿ ನಾಮಿನೇಷನ್ ಮಾಡಲೇಬೇಕಾಗಿತ್ತು, ಆಗ ನಾಮಿನೇಷನ್ ಈಗ ಮಾಡ್ತಾ ಇತ್ತಲ್ಲ. ಈಗ ಈ ಪಿಪಿಎಫ್ ಗೆ ಹೇಗೆ ನಾಮಿನೇಷನ್ ಇದೇನೆ, ಬೇರೆ ಬ್ಯಾಂಕ್ ಅಕೌಂಟ್ಗಳಿಗೂ ನಾಮಿನೇಷನ್ ಮಾಡಬಹುದು. ಆದ್ರೆ ಈ ನಾಮಿನೇಷನ್ ಅಂತ ಹೇಳುದು ಅದು ಕಡ್ಡಾಯ ಅಲ್ಲ, ಅನುಕೂಲದ ದೃಷ್ಟಿಯಿಂದ ನಾಮಿನೇಷನ್ ಅಂತ ಮಾಡ್ಕೊಳ್ಳೋದು ಬಹಳ ಒಳ್ಳೇದು.
1: ಈ ನಾಮಿನೇಷನ್ ಮಾಡ್ತೀವಲ್ಲ, ಅದಕ್ಕೆ ರಕ್ತ ಸಂಬಂಧಿಗಳೇ ಆಗಬೇಕಾ, ಸ್ನೇಹಿತರು ಅಥವಾ ಮತ್ತೊಬ್ರು ಅವರಿಗೆಲ್ಲ ನಾವು ನಾಮಿನೇಷನ್ ಮಾಡಬಹುದಾ?
0: ಸರಿಯಾಗಿ ಕೇಳಿದ್ರೆ, ಇದನ್ನು ಯಾರು ಬೇಕಾದ್ರೂ ಯಾರನ್ನು ಬೇಕಾದ್ರೂ ನಾಮಿನಿಯಾಗಿ ನಾವು ಮಾಡಬಹುದು. ಉದಾಹರಣೆ ಮಕ್ಕಳು ಇರಬಹುದು ಅಥವಾ ಸಹೋದರ ಸಹೋದರಿ ಇರಬಹುದು ಅಥವಾ ಹೆತ್ತವರು ತಂದೆ ತಾಯಿ ಇರಬಹುದು ಅಥವಾ ಗೆಳೆಯ ಗೆಳತಿಯರು, ಹೀಗೆ ಯಾರನ್ನು ಬೇಕಾದ್ರೂ ಮಾಡಬಹುದು. ಸಂಸ್ಥೆಗಳು ಅಥವಾ ಟ್ರಸ್ಟ್ ಅಂತ ಹೇಳ್ತೀವಿ ಅವರನ್ನು ನಾಮಿನಿ ಅಂತ ಮಾಡುವ ಹಾಗೆ ಇಲ್ಲ, ವ್ಯಕ್ತಿಗಳನ್ನು ನಾಮಿನಿಯಾಗಿ ಮಾಡಬಹುದು. ಅಲ್ಲಿ ಯಾವ ರಿಲೇಷನ್ ಅಂತ ನೀವು ಏನು ಸಂಬಂಧ ಅಂತ ಹೇಳೋದನ್ನು ಮಾತ್ರ ನೀವು ನಾಮಿನಿ ಕಾಲಮ್ ಅಲ್ಲಿ ರಿಲೇಷನ್ಶಿಪ್ ಕಾಲಮ್ ಅಲ್ಲಿ ಬರೀಬೇಕು.
1: ಇದರಿಂದ ತೊಂದರೆ ಆಗೋದಿಲ್ವಾ ಭರತ್ ಅವರೇ? ಯಾಕಂದ್ರೆ ಈಗ ನಾವು ರಕ್ತ ಸಂಬಂಧಿಗಳಾದ್ರೆ ಮಗ ಮಗಳು ಗಂಡ ಹೆಂಡತಿ ಅನ್ನುವಂತ ಸಂಬಂಧಗಳು ಯಾವ್ದೋ ಒಂದು ವೆರಿಫೈ ಪ್ರೂಫ್ ಅಲ್ಲಿ ಇರುತ್ತೆ, ಬಟ್ ಸ್ನೇಹಿತರನ್ನ ಹೇಗೆ ಪ್ರೂಫ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಬ್ಯಾಂಕ್?
0: ಇದು ಹಾಗೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಸ್ನೇಹಿತರನ್ನು ಕೊಡಬಹುದು ಅಂತ ನಾವು ಟೆಕ್ನಿಕಲ್ ಇದಕ್ಕಾಗಿ ನಾವು ಹೇಳ್ತಾ ಇದೀವಿ ಕೊಡಬಹುದು ಅಂತ. ಮುಂದೆ ಯಾರಾದ್ರೂ ಇವರ ವಾರಸ್ತಾರು ಬಂದ್ರು, ಇಲ್ಲ ಅವರನ್ನು ನಾಮಿನಿ ಮಾಡಿದ್ದು ಸರಿಯಲ್ಲ ಅಂತ ಅವರು ಏನಾದ್ರು ಕೋರ್ಟ್ ಅನ್ನು ಅಪ್ರೋಚ್ ಆದ್ರೆ, ನ್ಯಾಯಾಲಯವನ್ನು ಅಪ್ರೋಚ್ ಆದ್ರೆ, ಆಗ ಬ್ಯಾಂಕ್ ಅಂತ ನ್ಯಾಯಾಲಯದ ಆದೇಶಕ್ಕಾಗಿ ಕಾಯ್ತಾರೆ. ಅವರ ವಾರಸ್ತಾರು ಯಾರು ಇದೆಲ್ಲ ನೋಡಿಕೊಂಡು ಕಾಯ್ಬೇಕಾಗುತ್ತೆ. ಟೆಕ್ನಿಕಲಿ ನೋಡಿದ್ರೆ ಈ ತರಹ ನಾಮಿನಿಯನ್ನು ಮಾಡಬಹುದು ಅಂತ ಹೇಳಿದೆ ಅಷ್ಟೇ.
1: ಸ್ವಲ್ಪ ಕ್ಲಿಷ್ಟಕರವಾಗಿದೆ ಈ ವಿಚಾರದಲ್ಲಿ ಅಂತಾನೆ ಹೇಳಬಹುದು.
0: ಹೌದು, ಅದಕ್ಕೆ ಸಾಮಾನ್ಯವಾಗಿ ನಾಮಿನೇಷನ್ ಮಾಡಬೇಕಾದ್ರೆ ನಮ್ಮ ಆತ್ಮೀಯ ಸಂಬಂಧಿಗಳನ್ನು ಮಾಡೋದು ಒಳ್ಳೇದು,
1: ಉತ್ತಮ.
0: ಅಂದ್ರೆ ಗೆಳೆಯ ಗೆಳತಿಯರನ್ನು ಮಾಡಬಾರದು ಅಂತ ಹೇಳಿದ್ದಲ್ಲ, ಈ ಮುಂದೆ ಯಾವುದೇ ರೀತಿಯ ಗೊಂದಲಗಳು ಆಗ್ಬಾರದು ಅಂತ ದೃಷ್ಟಿಯಿಂದ ಈ ರೀತಿ ರಕ್ತ ಸಂಬಂಧಿಗಳು ಅಥವಾ ಹತ್ತಿರ ಸಂಬಂಧಿಗಳನ್ನು ಮಾಡೋದು ಬಹಳ ಒಳ್ಳೇದು.
1: ಈಗ ಹೇಳಿದ್ರಲ್ಲ ಎ ಬಿ ಸಿ ಡಿ, ಈಗ 4 ಜನರಿಗೆ ನಾನು ನಾಮಿನಿಯನ್ನ ಮಾಡ್ತೀನಿ, ಅದರಲ್ಲಿ ಅಕಸ್ಮಾತ್ ಆಗಿ ಎ ಬಿ ಸಿ ಎ ಬಿ ಅನ್ನೋರು ಇಬ್ರು ಅಕಸ್ಮಾತ್ ಆಗಿ ಮರಣ ಹೊಂದಿದಾಗ ಬಿ ಡಿ ಬಿ ಮತ್ತೆ ಡಿ ಮತ್ತೆ ಸಿಗೆ ನಾವು 25% ಹಾಕಿರ್ತೀವಿ. ಈಗ ಫಸ್ಟ್ 25% ಹಾಕಿದ್ದವರು ತೀರ್ಕೊಂಡಾಗ ಇವ್ರಿಗೆ ಹೇಗ ಅದು ಡಿವೈಡ್ ಆಗುತ್ತೆ?
0: ಇವರಿಗೆ ಆಗ ಏನಾಗುತ್ತೆ,

0: ಇವರಿಗೆ ಬರೋದು ಇವರ ಪಾಲು ಪ್ರಕಾರ ಮಾತ್ರ ಬಂದಿರುತ್ತೆ, ಶೇಕಡ 25 ಮಾತ್ರ. ಉಳಿದಿದ್ದನ್ನು ಮತ್ತೆ ಅವರ ವಾರಸ್ತಾರ ಯಾರು ಅಂತ ನೋಡಬೇಕಾಗತ್ತೆ. ಆತರ
1: ಮತ್ತೆ ಅದು ಕೋರ್ಟ್ಗಳಿಗೆ ಹೋಗಬಹುದು.
0: ಅವರ ವಾರಸ್ತಾರ ಯಾರು ಅಂತ ನೋಡಿಕೊಂಡು ವಾರಸ್ತಾರಿಗೆ ಅದನ್ನ ಹಂಚಬೇಕಾಗತ್ತೆ.
1: ಬಹಳ ಒಳ್ಳೆ ಮಾಹಿತಿ ಇದು. ಮತ್ತೆ ನಮ್ಮ ಕೇಳುಗರೊಬ್ರು ಕೇಳ್ತಾ ಇದಾರೆ, ಜಗದಾಂಬಿಕಾ ಹಂಸವೇಣಿ ಅವರು, ಇವ್ರು ಹೇಳ್ತಿದ್ದಾರೆ FD ಮಾಡೋದಕ್ಕೆ ಅಕೌಂಟ್ಗೆ ಹಣ ಹಾಕಿದಾಗ ಕ್ಯಾಶ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಹಾಕ್ತಾರೆ, ಅದು ಯಾಕೆ? ಹಣ ಹಾಕಿದ್ರೆ ತಾನೇ FD ಮಾಡೋದಕ್ಕೆ ಸಾಧ್ಯ, ಇದಕ್ಕೆ ಶುಲ್ಕ ಹಾಕೋದು ಎಷ್ಟು ಸರಿ ಅಂತ ಪ್ರಶ್ನೆಯನ್ನ ಕೇಳ್ತಿದ್ದಾರೆ.
0: ಇದು ಕೆಲವು ಬ್ಯಾಂಕ್ಗಳಲ್ಲಿ ಕ್ಯಾಶ್ ಹ್ಯಾಂಡ್ಲಿಂಗ್ ಚಾರ್ಜ್ ಅಂದ್ರೆ ನೀವು ಎಷ್ಟು ಕ್ಯಾಶ್ ಕಟ್ತೀರಿ ಅಂತ ನೋಡ್ಕೊಂಡು ಕ್ಯಾಶ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ, ಅದು ಇತ್ತೀಚಿನ ವರ್ಷಗಳಲ್ಲಿ ಪ್ರಾರಂಭ ಆಗಿದೆ. ಅದು ಯಾಕಂದ್ರೆ ಈ ಏನಾಗುತ್ತೆ, ಈಗ ಬ್ಯಾಂಕ್ಗಳ ಸೇವೆ ಯಾವ ರೀತಿ ಆಗಿದೆ ಅಂದ್ರೆ ಕೆಲಸವನ್ನು ನೋಡಿಕೊಂಡು ಅದಕ್ಕೆ ಕೆಲವು ಚಾರ್ಜ್ಗಳು ಬಂದಿದೆ. ಈ ರೀತಿ ಕೆಲವು ಕ್ಯಾಶ್ಗಳು ಬಂದಿರುತ್ತೆ, ಅದಕ್ಕೆ ಬಹುಶಃ ಒಳ್ಳೆ ಉಪಾಯ ಏನಂತಂದ್ರೆ ಅವರ SB ಅಕೌಂಟಿಗೆ ಹಾಕಿ ಅಲ್ಲಿಂದ ಟ್ರಾನ್ಸ್ಫರ್ ಮಾಡೋದು ಬಹುಶಃ ಒಳ್ಳೆಯ ಉಪಾಯ ಆಗುತ್ತದೆ ಅಂತ ಕಾಣಿಸ್ತದೆ.
1: ಸ್ವಲ್ಪ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಏನಾದ್ರೂ ಮಾಡ್ಬೇಕು ಅಂತ ಹೇಳ್ತೀರಿ.
0: ಆಮೇಲೆ ಈ ವ್ಯವಹಾರದ ಅಂದ್ರೆ ಕರೆಂಟ್ ಅಕೌಂಟ್ ಎಲ್ಲ ಇದ್ರೆ ಅದಕ್ಕೆಲ್ಲ ಕ್ಯಾಶ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಬರುತ್ತೆ. ಒಂದು ಲಿಮಿಟ್ ನ ಕ್ರಾಸ್ ಆದ ತಕ್ಷಣ ಅದಕ್ಕೆ ಕ್ಯಾಶ್ ಹ್ಯಾಂಡ್ಲಿಂಗ್ ಚಾರ್ಜ್ ಅಂತ ಬರುತ್ತೆ.
1: ಮತ್ತಷ್ಟು ವಿಚಾರಗಳನ್ನ ಮಾತಾಡೋಣ.
0: ಯಾಕೆಂತೇಳಿದ್ರೆ ಆದಷ್ಟು ಈ ನಗದು ವ್ಯವಹಾರಗಳನ್ನು ಕಡಿಮೆ ಮಾಡುವಂತ ಹೇಳಿ ದೃಷ್ಟಿಯಿಂದ ಈ ರೀತಿ ಚಾರ್ಜ್ಗಳೆಲ್ಲ ಬಂದಿದೆ.
1: ಚಾರ್ಜ್ಗಳನ್ನ ಟ್ರಾನ್ಸಾಕ್ಷನ್ಸ್ ಎಲ್ಲವೂ ಸಹ ಡಿಜಿಟಲೈಸ್ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು, ಮತ್ತೆ ಮಾತಾಡೋಣ ಒಂದು ಸುಂದರ ಗೀತೆಯ ನಂತರ. ಆತ್ಮೀಯರೆ, ನೀವು ಸಹ ಇದೇ ರೀತಿ ನಿಮ್ಮ ಪ್ರಶ್ನೆಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳಬಹುದು ಸರಳ ಬ್ಯಾಂಕಿಂಗ್ ವ್ಯವಹಾರಗಳ ಕುರಿತಾಗಿ. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9483091029483091029. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಮುಕ್ತ ಮಾತುಕತೆಯಲ್ಲಿ ನಮ್ಮೊಟ್ಟಿಗಿದ್ದಾರೆ BN ಭಾರತ್ ಅವರು, ಸಹಾಯಕ ಪ್ರಧಾನ ವ್ಯವಸ್ಥಾಪಕರು, ನಿವೃತ್ತ ಬ್ಯಾಂಕ್ನ ಅಧಿಕಾರಿ.

0: 4:41:45 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯರೇ, ಮುಕ್ತ ಮಾತುಕತೆಯ ಪರಿಮಳ ಕಾರ್ಯಕ್ರಮದಲ್ಲಿ ಸರಳ ಬ್ಯಾಂಕಿಂಗ್ ವ್ಯವಹಾರಗಳ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಈ ದಿನ ನಮ್ಮೊಟ್ಟಿಗಿದ್ದಾರೆ ನೇರ ಪ್ರಸಾರದ ದೂರವಾಣಿ ಸಂದರ್ಶನ ಕಾರ್ಯಕ್ರಮದಲ್ಲಿ ಹವ್ಯಾಸಿ ಬರಹಗಾರರು, ಬ್ಯಾಂಕ್ನ ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಆದಂತಹ ಬಿಎನ್ ಭರತ್ ಅವರು. ಭರತ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಈ ಮನೆಯಲ್ಲೇ ಕೂತು ಬ್ಯಾಂಕಿಂಗ್ ಮಾಡೋದು ಇತ್ತೀಚೆಗೆ ತುಂಬಾ ಟ್ರೆಂಡ್ ಆಗ್ಬಿಟ್ಟಿರುತ್ತೆ. ಈ ರೀತಿ ಈ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ತುಂಬಾ ದಿವಸದಿಂದ ಚಾಲ್ತಿಯಲ್ಲಿದೆ, ಈಗಂತೂ ಅದು ಹೆಚ್ಚಾಗಿ ಇದೆ ಅಂತಾನೆ ಹೇಳ್ಬೋದು. ಪ್ರಶ್ನೆ ಏನಂದ್ರೆ, ಇದರಲ್ಲಿ ಈ ರೀತಿ ಆಗಿರೋದ್ರಿಂದ ಬ್ಯಾಂಕ್ ಮೇಲೆ ಅಂತ ಅಂದ್ರೆ ನಿಮ್ಮಂತ ಸಿಬ್ಬಂದಿಗಳ ಮೇಲೆ ಏನಾದ್ರೂ ಒತ್ತಡ ಕಡಿಮೆ ಆಗಿದ್ಯಾ, ಹೆಚ್ಚಾಗ್ಬಿಟ್ಟಿದ್ಯಾ?
1: ಇದು ಹೇಳೋದು ಬಹಳ ಕಷ್ಟ. ಅದು ಏನ್ ಹೇಳ್ತೀನಿ ಅಂತಾರೆ, ಈ ಡಿಜಿಟಲ್ ಬ್ಯಾಂಕಿಂಗು, ಈ ಇಂಟರ್ನೆಟ್ ಬ್ಯಾಂಕಿಂಗು ಇದೆಲ್ಲ ಈಗ ಎಲ್ಲರೂ ಬಳಸ್ತಾ ಇದ್ದಾರೆ. ಬಳಸು ಬಹಳ ಒಳ್ಳೇದು. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಕೇಳುವರಿಗೂ ಗೊತ್ತಿರ್ಬೋದು, ಡಿಜಿಟಲ್ ಟ್ರಾನ್ಸಾಕ್ಷನ್ ನಮ್ಮ ಭಾರತದಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ. ಇಡೀ ಜಗತ್ತಿನ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ನೋಡಿದ್ರೆ ನಮ್ಮ ದೇಶದಲ್ಲಿ 50% ನಮ್ಮ ದೇಶದಲ್ಲಿ ನಡೀತಾ ಇದೆ. ಸೊ ಅದರಲ್ಲಿ ಎಲ್ಲಾ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಬಂತು. ಇನ್ನು ಈ ಡಿಜಿಟಲ್ ಬ್ಯಾಂಕಿಂಗ್ ಇಂದಾಗಿ ಬ್ಯಾಂಕ್ಗಳ ಸಿಬ್ಬಂದಿ ಮೇಲೆ ಒತ್ತಡ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆ ಅಂತ ಕೇಳಿದ್ರೆ, ಕೆಲವೆಲ್ಲ ಕೆಲಸಗಳು ಕಡಿಮೆ ಆಗಿದೆ. ಈಗ ಉದಾಹರಣೆಗೆ ಎಷ್ಟೋ ಕೆಲಸಗಳು ಈಗ ಬ್ಯಾಂಕಿನ ಗ್ರಾಹಕರು, ಉದಾಹರಣೆ ನಿನ್ನೆ 2ನೇ ಶನಿವಾರ ರಜೆ ಇತ್ತು ಬ್ಯಾಂಕಿಗೆ, ಇವತ್ತು ಬ್ಯಾಂಕಿಗೆ ರಜೆ ಇದೆ, ಈ ಕೆಲವೆಲ್ಲ ವ್ಯವಹಾರಗಳನ್ನ ಅವರು ಇವತ್ತು ಮಾಡೋದಕ್ಕೆ ಸಾಧ್ಯ ಆಗಿದೆ. ಇಲ್ಲಾಂದ್ರೆ ಅವರು ಸೋಮವಾರದವರೆಗೆ ಕಾಯ್ಬೇಕಾಗಿತ್ತು. ಅಂತ ಟ್ರಾನ್ಸಾಕ್ಷನ್ಸ್ ಎಲ್ಲ ಈಗ ನಡೀತಾ ಇದೆ. ಆದ್ರೆ ಇನ್ನೂ ಕೆಲವೆಲ್ಲ ಹೇಳೋದಾಗ, ಉದಾಹರಣೆಗೆ ಈ ಅಂತರ್ಜಾಲ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಹೇಳಿದಾರ, ಅದಕ್ಕೆ ಸಂಬಂಧಿತ ಏನಾದ್ರೂ ತೊಂದರೆಗಳಿದ್ರೆ ಆಗ ಗ್ರಾಹಕರು ಮತ್ತೆ ಬ್ಯಾಂಕ್ ಶಾಖೆಗೆ ಬರ್ತಾರೆ, ಈ ತರ ಏನೋ ತೊಂದರೆ ಆಗಿದೆ ಅಂತ ಹೇಳ್ಕೊಂಡು. ಅಥವಾ ಈ ಡಿಜಿಟಲ್ ಬ್ಯಾಂಕಿಂಗ್ ಅಲ್ಲಿ ಕೂಡ ಏನಾದ್ರೂ ತೊಂದರೆ ಆದ್ರೆ ಮತ್ತೆ ಬ್ಯಾಂಕ್ ಶಾಖೆಗೆ ಅವರು ಭೇಟಿ ಕೊಡ್ತಾರೆ. ಅಷ್ಟೇ ಅಲ್ಲ, ಈ ಈ UPI ಟ್ರಾನ್ಸಾಕ್ಷನ್ಸ್ ಕೆಲವೆಲ್ಲ ಮಾಡ್ತಾರಲ್ಲ, ಅಂದ್ರೆ ಯಾರಿಗೂ ದುಡ್ಡು ಫೋನ್ ಮುಖಾಂತರ ದುಡ್ಡು ಕಳಿಸೋದು, ಅದರಲ್ಲಿ ತೊಂದರೆ ಆದ್ರೂ ಕೂಡ ಬ್ಯಾಂಕಿಗೆ ಭೇಟಿ ನೀಡ್ತಾರೆ. ಇಲ್ಲಿ ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಬೇಕು ಏನಂತ ಹೇಳಿದ್ರೆ, ಯಾರಿಗಾದ್ರೂ ದುಡ್ಡು ಕಳಿಸೋ ಮುಂಚೆ ಅವರ ಫೋನ್ ನಂಬರ್ ಇದನ್ನು ಸರಿಯಾಗಿ ಚೆಕ್ ಮಾಡೋದು ಒಳ್ಳೇದು. ಉದಾಹರಣೆ, ಯಾರೋ ಅವರ ಫೋನ್ ಇದಲ್ಲಿ ಭರತ್ ಅಂತ ಹೆಸರು ಸೇವ್ ಮಾಡಿರ್ತಾರೆ ಅಂತ ಇಟ್ಕೊಂಡ್ರೆ, ಇನ್ನೊಬ್ಬರನ್ನು ಭರತ್ 1 ಅಂತ ಇದ್ದಾರೆ ಏನಾದ್ರು ಸೇವ್ ಮಾಡಿ ಇಟ್ಕೊಂಡ್ರೆ, ಅದು ತಪ್ಪು ಇನ್ನೊಂದು ನಂಬರ್ ಗೆ ಹೋಗುವ ಸಾಧ್ಯತೆ. ಹಾಗಾಗಿ ಅದನ್ನು ಅವರು ಕ್ರಾಸ್ ಚೆಕ್ ಮಾಡ್ಬೇಕಂದ್ರೆ ಅದಕ್ಕೆ ನಂಬರ್ ಸರಿ ಇದೆಯಾ ಅಂತ ನೋಡ್ಕೊಳ್ಬೇಕು. ಅಷ್ಟೇ ಅಲ್ಲ, ನಾವು ಎಷ್ಟೋ ಅಂಗಡಿಗಳಿಗೆ ಇದೆಲ್ಲ ಹೋಗ್ತಾ ಇರ್ತೀವಿ, QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತೀವಲ್ಲ, ಅದಕ್ಕೆ ಸ್ಕ್ಯಾನ್ ಮಾಡಿದ ತಕ್ಷಣ ಅದ್ರಲ್ಲಿ ಹೆಸರು ಬರುತ್ತೆ, ಆ ಅಂಗಡಿ ಹೆಸರು ಏನೋ ಬರುತ್ತಲ್ಲ, ಅದನ್ನ ಅಂಗಡಿ ಅವ್ರ ಹತ್ರ ಕೇಳಿ ನಾವು ಚೆಕ್ ಮಾಡ್ಬೇಕು ಸರಿಯಾದ ರೀತಿಯಲ್ಲಿ ಇದು ಬಂದಿದೆಯಾ ಅಂತ ಕೇಳ್ಕೊಂಡು, ಆ ಹೆಸರು ಸರಿ ಇದೆಯಾ ಅಂತ ಹೇಳ್ಕೊಳ್ಬೇಕು. ಇಲ್ಲಾಂದ್ರೆ ಅದೇನಾದ್ರೂ ತಪ್ಪಿದ್ರೆ ಅಂಗಡಿಯವರು ಆಮೇಲೆ ದುಡ್ಡು ಬಂದಿಲ್ಲ ಅಂತ ಹೇಳುದು, ಮತ್ತೆ ಅದನ್ನು ಬ್ಯಾಂಕಿಗೆ ಬರ್ತಾರೆ. ಈ ರೀತಿಯ ಕೆಲಸಗಳು ಬ್ಯಾಂಕ್ ಸಿಬ್ಬಂದಿಗೆ ಸ್ವಲ್ಪ ಜಾಸ್ತಿ ಆಗಿದೆ.
0: ಸೊ ಈ ಸಮಸ್ಯೆಗಳನ್ನ ಪರಿಹರಿಸೋದೇ ಹೆಚ್ಚಾಗಿದೆ ಬ್ಯಾಂಕ್ ಸಿಬ್ಬಂದಿಗಳಿಗೆ ಅಂತ ಹೇಳ್ತಾ ಇದ್ದಾರೆ.
1: ಬ್ಯಾಂಕ್ ಸಿಬ್ಬಂದಿಗಳು ಇರುವುದು ಇಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ. ಆದ್ರೆ ಗ್ರಾಹಕರು ಈ ರೀತಿ ಹಣವನ್ನು ಕಳಿಸಬೇಕಾದ ಮೊದಲು ಸ್ವಲ್ಪ ಎಚ್ಚರ ವಹಿಸೋದು ಒಳ್ಳೇದು.
0: ಸೊ ಆತುರ ಬೇಡ, ಅಚಾತುರ್ಯ ಆಗೋದು ಬೇಡ ಅಂತ.
1: ಸೊ
0: ಕೇಳುಗರೆ, ಗಮನದಲ್ಲಿ ಇಟ್ಕೊಳ್ಳಿ, ಸಾಧ್ಯವಾದಷ್ಟು ಯಾರಿಗಾದ್ರೂ ಹಣವನ್ನ ಕಳಿಸುವಾಗ ಹೆಸರನ್ನ ನೋಡಿ ಮತ್ತೊಮ್ಮೆ ಮಗದೊಮ್ಮೆ ಪರಿಶೀಲಿಸಿ ಆ ನಂತರ ಹಣವನ್ನ ವರ್ಗಾವಣೆ ಮಾಡಿ. ಸೊ ನಿಮ್ಮ ಸಮಯ, ಬ್ಯಾಂಕ್ ಸಿಬ್ಬಂದಿಗಳ ಸಮಯ ಎರಡನ್ನ ಸಹ ಉಳಿಸಬಹುದು. ಹೌದಲ್ವಾ ಭರತ್ ಅವರ? ಮಂಜುನಾಥ್ ಅವರು ಓಲ್ಡ್ ಏರ್ಪೋರ್ಟ್ ರಸ್ತೆ ಬೆಂಗಳೂರು ಇಲ್ಲಿಂದ ಒಂದು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇವ್ರು ಹೇಳ್ತಿದ್ದಾರೆ, ಸೇವಿಂಗ್ಸ್ ಅಕೌಂಟ್ ನ KYC ಅಪ್ಡೇಟ್ ನ ಎಷ್ಟು ಸಾರಿ ಮಾಡಬೇಕು, ಯಾಕಂದ್ರೆ ಪದೇ ಪದೇ KYC ಅಪ್ಡೇಟ್ ಮಾಡಿ ಮಾಡಿ ಅಂತ ಮೆಸೇಜ್ ಬರ್ತಾ ಇರುತ್ತಲ್ಲ, ಯಾಕೆ ಅಂತ ಕೇಳ್ತಿದ್ದಾರೆ.
1: ಈ ಸಮಸ್ಯೆ ಸಾಮಾನ್ಯವಾಗಿ ಗ್ರಾಹಕರು ಹೇಳ್ತಾ ಇರ್ತಾರೆ. ಆದ್ರೆ ಇದು ಇದು ಒಮ್ಮೆ KYC ಅಪ್ಡೇಟ್ ಮಾಡಿದ್ರೆ ಆಮೇಲೆ 10 ವರ್ಷಗಳ ಕಾಲ ಮಾಡಬೇಕಾಗಿಲ್ಲ. ಬ್ಯಾಂಕ್ ಅಲ್ಲಿ ಅಥವಾ ಎಲ್ಲೋ ಇದನ್ನು ಅಪ್ಡೇಟ್ ಮಾಡಿದ ತಕ್ಷಣ ಅಲ್ಲಿ ಅವರು ಆ ಶಾಖೆಯಲ್ಲಿ ಅದನ್ನು ಕನ್ಫರ್ಮ್ ಮಾಡೋದು ಒಳ್ಳೇದು, KYC ಅಪ್ಡೇಟ್ ಆಗಿದೆಯಾ ಅಂತ ಹೇಳ್ಕೊಂಡು. ಹಾಗಾಗಿ ಈ ಪ್ರಾಬ್ಲಮ್ ಅನ್ನು ಸಾಮಾನ್ಯವಾಗಿ ಬ್ಯಾಂಕಿನವರಿಗೂ ಇದರ ಬಗ್ಗೆ ಅರಿವಿದೆ. ಈ KYC ಅಪ್ಡೇಟ್ ಮಾಡೋದು ಹಾಗೆ, ಅವರು ಅದು ಅವರ ಅಕೌಂಟ್ ಎಲ್ಲಿದೆ ಅದೇ ಶಾಖೆಗೆ ಹೋಗ್ಬೇಕಾಗಿಲ್ಲ, ಎಲ್ಲೋ ಬೇಕಾದ್ರೂ ಹೋಗ್ಬಹುದು. ಅಷ್ಟೇ ಅಲ್ಲ, ಈಗೆಲ್ಲ ಈ ವಾಟ್ಸಪ್ ಬ್ಯಾಂಕಿಂಗ್ ಎಲ್ಲ ಬಂದಿದೆ, ವಾಟ್ಸಪ್ ಅಲ್ಲಿ ಕೂಡ ಈ KYC ಅಪ್ಡೇಟ್ ಎಲ್ಲ ಮಾಡುವಂತ

0: ಸಾಧ್ಯತೆಗಳು ಇದೆ.
1: ಆದ್ರೆ ತುಂಬಾ ಸರಿ ಭಯ ಆಗುತ್ತಲ್ಲ, ಕೆವೈಸಿ ಅಪ್ಡೇಟ್ ಮಾಡಿ ಮಾಡಿ ಅಂತ ಬಂದಾಗ ಮತ್ತೇನಾದ್ರೂ ಫ್ರಾಡ್ ಇದೆಯಾ ಏನು ಅದ್ರೊಳಗಡೆ?
0: ಹೌದು, ಅದಕ್ಕೆ ಈ ತರ ಬಂದ್ರೆ ಬ್ಯಾಂಕ್ ಇಂದ ಕರೆ ಬಂದ್ರೆ ಅಥವಾ ಯಾವ್ದಾದ್ರು ಲಿಂಕ್ ಪ್ರೆಸ್ ಮಾಡಿ ಅಂತ ಬಂದ್ರೆ ಖಂಡಿತ ಮಾಡೋದು ಬೇಡ. ಸಂಬಂಧಪಟ್ಟ ಬ್ಯಾಂಕ್
1: ಪ್ರಕಾರ 10 ವರ್ಷಕ್ಕೆ ಒಂದು ಸಾರಿ ಕೆವೈಸಿ ಅಪ್ಡೇಷನ್ ಕೇಳೋದು ಬ್ಯಾಂಕ್
0: ಅಂದ್ರೆ ಏನಾಗುತ್ತೆ ಅಂದ್ರೆ ಎಷ್ಟೋ ಸಲ ನಮ್ಮ ಮನೆಯ ವಿಳಾಸ ನಮ್ಮ ಅಡ್ರೆಸ್ ಚೇಂಜ್ ಆಗುವ ಸಾಧ್ಯತೆಗಳು ಇರುತ್ತವೆ. ಅಷ್ಟೇ ಅಲ್ಲ, ಈ ಕೆವೈಸಿ ಅಪ್ಡೇಟ್ ಮಾಡುವ ಕೆಲವೊಮ್ಮೆ ಹೊಸ ಫೋಟೋ ಕೊಡುದು ಈ ತರ ಎಲ್ಲ ಮಾಡಿದ ತಕ್ಷಣ ಅಥವಾ ನಿಮ್ಮ ಸಿಗ್ನೇಚರ್ ಆಗಾಗ ನಮ್ಮ ಸಿಗ್ನೇಚರ್ ಬದಲಾವಣೆ ಆಗ್ತಾ ಇರುತ್ತೆ ವರ್ಷ ಹೋದಾಗೆ. ಸಿಗ್ನೇಚರ್ ಅನ್ನು ಕೂಡ ನೀವು ಆಗಾಗ ಅಪ್ಡೇಟ್ ಮಾಡ್ತಾ ಇರೋದು ಒಳ್ಳೇದು. ಇಲ್ಲ ಅಂದ್ರೆ ಅದೇ ಹೇಳಿದಲ್ಲ, ಚೆಕ್ ಕೆಲವು ಸಲ ರಿಟರ್ನ್ ಆಗುದು ಅದೆಲ್ಲ ಆಗುತ್ತೆ. ಹಾಗಾಗಿ ಸಿಗ್ನೇಚರ್ ಅನ್ನು ಕೂಡ ಅಪ್ಡೇಟ್ ಮಾಡೋದು ಒಳ್ಳೇದು.
1: ಇದು ಸಾಮಾನ್ಯನಾ ಸಿಗ್ನೇಚರ್? ನಾನು ತುಂಬಾ ಸರಿ ಕೇಳಿದೀನಿ ಈ ಸಿಗ್ನೇಚರ್ ಗಳ ಬದಲಾವಣೆಯನ್ನ ಅಪ್ಡೇಟ್ ಮಾಡ್ಕೊಳ್ಳೋದು.
0: ನಮ್ಮ ಸೈನ್ ಇವತ್ತು ಈಗ ನಾನೀಗ ಸೈನ್ ಮಾಡಿದ್ದು, ಮುಂದಿನ ವರ್ಷ ನನ್ನ ಸೈನ್ ಈ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ವರ್ಷ ವರ್ಷ ಹೋದಾಗ ನಮ್ಮ ಬರವಣಿಗೆ ಆ ಶೈಲಿ ಇದೆಲ್ಲ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗುತ್ತೆ.
1: ಹ್ಯೂಮನ್
0: ಹಾಗಾಗಿ ಅದು ಬದಲಾವಣೆ ಆಗಿದೆ ಅಂತ ನಮಗೆ ಅನಿಸಿದ್ರೆ ಬ್ಯಾಂಕಿಗೆ ಹೋಗಿ ಸಿಗ್ನೇಚರ್ ಅನ್ನು ಬದಲಾಯಿಸೋದು ಒಳ್ಳೇದು. ಮತ್ತೆ ಈ ಕೆವೈಸಿ ಅವರು ಕೇಳಿದಾಗೆ ಪದೇ ಪದೇ ಈ ರೀತಿ ಮಾಡುವಂತದ್ದು ಖಂಡಿತ ಇಲ್ಲ. ಅದು ಸಂಬಂಧಪಟ್ಟ ಬ್ಯಾಂಕ್ ಅಲ್ಲಿ ವಿಚಾರಿಸೋದು ಒಳ್ಳೇದು. ಈ ರೀತಿ ಕೇಳೋದಿಲ್ಲ, ಒಂದ್ಸಲ ಅಪ್ಡೇಟ್ ಆದ್ರೆ ಮತ್ತೆ ಪುನಃ ಅದನ್ನು ಕೇಳೋದಿಲ್ಲ. ಅಪ್ಡೇಟ್ ಆಗಿರುತ್ತೆ, ಅಪ್ಡೇಟ್ ಆಗಿದೆ ಅಂತ ಅವರಿಗೆ ಕನ್ಫರ್ಮೇಶನ್ ಕೂಡ ಕೊಟ್ಟಿರ್ತಾರೆ. ಅವರದನ್ನು ಈ ತರ ಅವರಿಗೆ ತೊಂದರೆ ಆಗಿದೆ ಆ ಬ್ಯಾಂಕಿನ ಪರವಾಗಿ ನಾವು ಕೂಡ ಒಂದು ಕ್ಷಮೆ ಕೇಳ್ತೀವಿ. ಈ ತರ ಆಗ್ಬಾರ್ದು, ಗ್ರಾಹಕರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು. ಅದನ್ನು ಒಂದು ಸಂಬಂಧಪಟ್ಟ ಬ್ಯಾಂಕ್ ಅಲ್ಲಿ ಈ ಬಗ್ಗೆ ವಿಚಾರಣೆ ಮಾಡಬಹುದು.
1: ಖಂಡಿತ ಮಂಜುನಾಥ್ ಅವರೇ, ಮತ್ತೊಮ್ಮೆ ನಿಮ್ಮ ಬ್ಯಾಂಕ್ಗೆ ಒಂದು ಸಾರಿ ಭೇಟಿ ಕೊಟ್ಟು ಇದ್ರ ಬಗ್ಗೆ ನೀವು ಕ್ಲಾರಿಟಿನ ತೆಗೆದುಕೊಳ್ಬಹುದು ಅಂತ ಹೇಳ್ತೀವಿ. ಇನ್ನು ನಾಗರಾಜ್ ಅವರು ಕೊಡೆಕಲ್ ಗಂಗಾವತಿನ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇವ್ರು ಹೇಳ್ತಿದ್ದಾರೆ, ನನ್ನ ಅಕೌಂಟ್ ಅಲ್ಲಿ ಹೆಸರು ಬಂದು ನಾಗರಾಜ್ ಕೊಡೆಕಲ್ ಅಂತ ಇದೆ, ಆದ್ರೆ ನನ್ನ ಪ್ಯಾನ್ ಕಾರ್ಡ್ ಅಲ್ಲಿ ನಾಗಪ್ಪ ಕೊಡೆಕಲ್ ಅಂತಿದೆ. ಇದ್ರ ಇದುವರೆಗೂ ಯಾವ್ದೇ ತೊಂದರೆ ಆಗಿಲ್ಲ, ಇದನ್ನ ನಾನೇನಾದ್ರೂ ಅಪ್ಡೇಷನ್ ಕೊಡಬೇಕಾ ಬ್ಯಾಂಕ್ಗೆ ಅಂತ ಕೇಳ್ತಾ ಇದ್ದಾರೆ.
0: ಪ್ಯಾನ್ ಕಾರ್ಡ್ ಅಲ್ಲಿ ಸಾಮಾನ್ಯವಾಗಿ ಇವರು ಅಕೌಂಟ್ ಓಪನ್ ಮಾಡಬೇಕಾದ್ರೆ ಹೆಸರು ಕೊಟ್ಟಿರ್ತಾರಲ್ಲ, ಹೆಸರು ಕೊಟ್ಟಿರ್ಬೇಕಾದ್ರೆ ಅದೇ ಹೆಸರಲ್ಲಿ ಅಕೌಂಟ್ ಓಪನ್ ಆಗಿರುತ್ತೆ. ಇವರಿಗೆ ಅಲ್ಲಿ ಇನಿಷಿಯಲ್ ಇರುತ್ತೆ ಅಥವಾ ಫುಲ್ ಹೆಸರು ಬಂದಿರೋದಿಲ್ಲ ಅಂತಾದ್ರೆ ಪ್ಯಾನ್ ಅಲ್ಲಿ ಯಾವ ತರ ಇದೆ ಅಲ್ಲ ಅದೇ ತರ ಅವರು ಮಾಡ್ಕೊಳ್ಬಹುದು. ಬ್ಯಾಂಕಿಗೆ ಸಂಬಂಧಪಟ್ಟ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಇದನ್ನು ಬದಲಾವಣೆ ಮಾಡ್ಕೊಳ್ಬಹುದು. ಮುಂದೆ ಯಾವ್ದಾದ್ರು ಕಾರಣಕ್ಕೆ ಬೇಕಾದ್ರೆ ಒಂದೇ ರೀತಿ ಹೆಸರು ಇರೋದು ಒಳ್ಳೇದು. ಅಥವಾ ಕೆಲವೆಲ್ಲ ಏನಾಗಿ ಉದಾಹರಣೆ ನನ್ನ ಹೆಸರುಗಳಲ್ಲಿ ಈಗ ಬರತ್ತು ಬಿ ಎನ್ ಅಂತ ಕೆಲವು ಕಡೆ ಇರುತ್ತೆ, ಅದು ಪ್ಯಾನ್ ನಲ್ಲಿ ಫುಲ್ ಹೆಸರು ಬಂದಿರುತ್ತೆ. ನನಗೆ ಯಾವ ರೀತಿ ಯಾರಿಗೆ ತೊಂದರೆ ಆಗಿಲ್ಲ, ಆದ್ರೆ ಅವರಿಗೆ ಆತರ ತೊಂದರೆ ಆಗ್ಬಹುದು ಅಂತ ಈ ತರ ಒಂದ್ ಏನಾದ್ರು ಭಯ ಇದ್ರೆ ಅವರು ಅದನ್ನ ಬದಲಾವಣೆ ಮಾಡಿಸ್ಕೊಳ್ಬಹುದು.
1: ಎಲ್ಲ ಸರಿ ಮಾಡ್ಕೊಳ್ಳೋದು ಉತ್ತಮ ಅಂತ ನನ್ನ ಅನಿಸಿಕೆ. ಭರತ್ ಅವರೇ, ಮತ್ತೊಬ್ರು ನಮ್ಮ ಕಿಡುಗರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 7118 ಇವರು ಕಾರ್ಯಕ್ರಮವನ್ನ ಮೆಚ್ಚಿ ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಸಂದೇಶ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ, ಮಾಹಿತಿಗಾಗಿ ಧನ್ಯವಾದಗಳು ಅಂತಿದ್ದಾರೆ ಬಿಂದುಮತಿ ಅವರು ಯಲಹಂಕ ಇಲ್ಲಿಂದ. ಹಾಗೆ ಇವರು ಹೇಳ್ತಾ ಇದ್ದಾರೆ, ಇನ್ಶೂರೆನ್ಸ್ ಬಗ್ಗೆ ನನಗೆ ಸ್ವಲ್ಪ ಕ್ಲಾರಿಟಿ ಬೇಕಾಗಿದೆ ಅಂತ. ಯಾಕಂದ್ರೆ ತುಂಬಾ ಲೋನ್ಗಳನ್ನ ತೆಗೆದುಕೊಂಡಾಗ ಪ್ರತಿಯೊಂದಕ್ಕೂ ಇನ್ಶೂರೆನ್ಸ್ ಮಾಡಿಸಿ ಮಾಡಿಸಿ ಅಂತ ಕೇಳ್ತಾ ಇರ್ತಾರೆ, ಇದು ಸಾಮಾನ್ಯನಾ ಅಂತ ಕೇಳ್ತಾ ಇದ್ದಾರೆ.
0: ಯಾವ್ದಾದ್ರು ಲೋನ್ ತಗೊಂಡ ತಕ್ಷಣ ಇನ್ಶೂರೆನ್ಸ್ ಮಾಡೋದು ಮಾಡಿಸೋದು ಕಡ್ಡಾಯ ಅಲ್ಲ. ಬ್ಯಾಂಕಿನವರು ಈ ಬಗ್ಗೆ ವಿವರಿಸ್ತಾರೆ, ಈ ರೀತಿ ಬೇರೆ ಬೇರೆ ಸಾಲ ತಗೊಂಡ್ರೆ ಆ ಸಾಲದ ಮೊತ್ತವನ್ನು ಕವರ್ ಆಗುವಾಗ ಯಾವ್ದಾದ್ರು ಇನ್ಶೂರೆನ್ಸ್ ಇದೆ ಅಂತ ಹೇಳ್ಕೊಂಡು ಸಾಲ ಇದು ಇನ್ಶೂರೆನ್ಸ್ ತಗೊಳ್ಬೇಕಾದ್ದು ಕಡ್ಡಾಯ ಅಲ್ಲ. ಇನ್ಶೂರೆನ್ಸ್ ಬೇಡ ಬೇರೆ ಇದೆ ಅಂತ ಇದ್ರೆ ಅದು ಇನ್ಶೂರೆನ್ಸ್ ತಗೊಳ್ಬೇಕಾಗಿಲ್ಲ. ಆದ್ರೆ ಉದಾಹರಣೆ ನಾನು ಹೇಳ್ತಾ ಇರೋದು, ಉದಾಹರಣೆ ಯಾರ್ದೋ ಒಂದು ಜೀವ ವಿಮೆ ಇದೆ, ಒಂದು 50 ಲಕ್ಷಕ್ಕೆ ಜೀವ ವಿಮೆ ಇದೆ ಅಂತ ತಿಳ್ಕೊಂಡು ಯಾವ್ದೋ ಒಂದು ಲೋನ್ ತಗೊಂಡಿರ್ತಾರೆ. ಲೋನ್ ತಗೊಂಡು ಏನಾದ್ರೂ ಆಗಿ ಅವರ ಮರಣ ಆದ್ರೆ, ಯಾರಾದ್ರೂ ಮರಣ ಆದ್ರೆ ಅವಾಗ ಮನೆಯವರಿಗೆ ಈ 50 ಲಕ್ಷ ಸಿಗುತ್ತೆ ಅಂತ ಯೋಚನೆ ಮಾಡಿದ್ರೆ ಈ ಸಾಲಗಳು ಕೂಡ ಇದ್ರೆ ಆಗ ಮನೆಯವರಿಗೆ ಸಿಗುವ ಮೊತ್ತ ಕಡಿಮೆ ಆಗುತ್ತೆ. ಆ ದೃಷ್ಟಿಯಿಂದ ಬ್ಯಾಂಕಿನವರು ಈ ತರ ಒಂದು ಸಲಹೆ ಕೊಟ್ಟಿರ್ತಾರೆ, ನೀವು ಒಂದು ಇನ್ಶೂರೆನ್ಸ್ ತಗೊಳ್ಬಹುದು ಅಂತ ಅಷ್ಟೇ, ಬೇರೆ ಏನು ಅಲ್ಲ.
1: ಆಪ್ಷನ್ ನಮಗೆ
0: ಆಪ್ಷನ್ ಅಲ್ಲ ಅಷ್ಟೇ, ಕಡ್ಡಾಯ ಅಂತ ಇರೋದಿಲ್ಲ. ಈ ಇಲ್ಲಿಯ ಬ್ಯಾಂಕ್ ಅಲ್ಲಿ ಅಲ್ಲ ಅಂದ್ರೆ ಕೂಡ ಬೇರೆ ಕಡೆ ಆದ್ರೂ ಈ ಏನ್ ಸಾಲ ತಗೊಳ್ತೀರಿ ಆ ಮೊತ್ತಕ್ಕೆ ಬೇರೆ ಏನಾದ್ರೂ ಈ ತರ ಒಂದು ವಿಮೆ ಮಾಡಿಸೋದು ಒಳ್ಳೇದು.
1: ಸೊ ಸಾಲ ಮಾಡಿ ಆದ್ರೂ ತುಪ್ಪ ತಿಂತೀವಿ, ಸ್ವಲ್ಪ ಸ್ವಲ್ಪ ಹೆಚ್ಚಾಗಿ ತಿನ್ನೋಣ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಇನ್ಶೂರೆನ್ಸ್ ಮಾಡಿಸೋದು ಒಳ್ಳೇದು ಅಂತೀರಿ.
0: ಹೌದು ಹೌದು.

0: ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಹೇಳ್ತಾರೆ, ಆದ್ರೆ ಹೆಚ್ಚಾಗಿ ಸಾಲ ಮಾಡ್ಕೊಳ್ಬೇಡಿ, ಬದುಕು ತುಂಬಾ ಕಷ್ಟ ಆಗ್ಬಿಡುತ್ತೆ. ಹೌದಲ್ವಾ ಭರತ್ ಅವರೆ?
1: ಸಾಲ ಮಾಡಬಹುದು, ಆದ್ರೆ ಅದನ್ನು ತೀರಿಸೋ ಬಗ್ಗೆ ಕೂಡ
0: ಯೋಚನೆ ಮಾಡ್ಬೇಕು. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ಇವತ್ತು ಸರಳ ಬ್ಯಾಂಕಿಂಗ್ ವ್ಯವಹಾರಗಳ ಕುರಿತಾಗಿ ನಮ್ಮ ಕಿಡುಗರಿಗೆ. ನಮ್ ತುಂಬಾ ಜನ ಕಿಡುಗರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಎಲ್ಲರ ಪರವಾಗಿ ನಿಮ್ಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಭರತ್ ಅವರೆ.
1: ನಿಮಗೂ ಧನ್ಯವಾದಗಳು, ಕೇಳುವರಿಗೂ ಧನ್ಯವಾದಗಳು.
0: ಮತ್ತೆ ಒಂದೇ ಒಂದು ಪ್ರಶ್ನೆ ಕೇಳಬೇಕು, ನೀವೊಬ್ರು ಬ್ಯಾಂಕ್ ಉದ್ಯೋಗಿ ಆಗಿದ್ರಿ, ನೀವು ನಿರ್ವಹಣೆ ಮಾಡಿದಂತ ತುಂಬಾ ಕ್ಲಿಷ್ಟಕರವಾದಂತಹ ಪ್ರಕರಣ ಯಾವುದು ಅಂತ ಕೇಳು.
1: ನಾನು ಸಾಕಷ್ಟು ಬ್ರಾಂಚ್ ಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಕ್ಲಿಷ್ಟವಾದ ಒಂದು ಸನ್ನಿವೇಶ ಅಂತ ಹೇಳಿದ್ರೆ ಬಹಳ ಹಿಂದೆ, ಬಹುಶಃ 10 ವರ್ಷ ಆಯ್ತು, ನಾನೊಂದು ದೊಡ್ಡ ಶಾಖೆಯ ಮುಖ್ಯಸ್ಥ ಆಗಿದ್ದೆ. ಆಗ ಈ ನೋಟು ಅಮಾನ್ಯೀಕರಣ, ನೋಟು ಡಿಮಾನಿಟೈಸೇಷನ್ ಆಯ್ತಲ್ಲ, 500 ರೂಪಾಯಿ ಮತ್ತೆ 1,000 ರೂಪಾಯಿ ಹಿಂದೆ ಪಡ್ಕೊಂಡದ್ದು. ಆಗ ಭಾನುವಾರ ಕೂಡ ನಾವು ಕೆಲಸ ಮಾಡ್ತಾ ಇದ್ವಿ. ಒಂದು ಭಾನುವಾರ ಬೆಳಿಗ್ಗೆ ಬ್ಯಾಂಕಿಗೆ ಹೋದಾಗ ಅಲ್ಲಿ ನೆಟ್ವರ್ಕ್ ಇದ್ದಿರ್ಲಿಲ್ಲ, ಹೊರಗೆ ಜನ ಎಲ್ಲ ಕಾಯ್ತಾ ಇದ್ರು. ನಾವು ನೆಟ್ವರ್ಕ್ ಕೂಡಲೇ ಬರಬಹುದು ಅಂತ ಯೋಚನೆ ಮಾಡ್ತಾ ಇದ್ರು, ಎಷ್ಟೊತ್ತಾದ್ರೂ ನೆಟ್ವರ್ಕ್ ಬರ್ಲಿಲ್ಲ. ಕೊನೆಗೆ ನೋಡಿದ್ರೆ ಏನಾಗಿತ್ತು ಅಂತ ಹೇಳಿದ್ರೆ, ಅಲ್ಲೇ ಪಕ್ಕದಲ್ಲಿ ಯಾವ್ದೊಂದು ಅದು ಇಂಡಸ್ಟ್ರಿಯಲ್ ಏರಿಯಾ ಆಗಿತ್ತು, ಯಾವ್ದೊಂದು ರೋಡ್ ಅಲ್ಲಿ ಅನ್ಅಥೋರೈಸ್ಡ್ ಆಗಿ ರೋಡ್ ಕಟ್ಟಿಂಗ್ ಮಾಡಿದ್ರು. ಆಗಲ್ಲ ಈ ಕೇಬಲ್ ಮುಖಾಂತರ ನಮಗೆ ಕನೆಕ್ಷನ್ ಬರ್ತಾ ಇತ್ತು, ಈಗೆಲ್ಲ ಡಿಶ್ ಎಲ್ಲ ಬಂದಿದೆ, ಅವಾಗ ಕೇಬಲ್ ಮುಖಾಂತರ ಬರ್ತಾರೆ, ಹಾಗೆ ಕಟ್ ಆಗಿದೆ ಅಂತ ಗೊತ್ತಾಯ್ತು. ಅಷ್ಟೊಂದು ಜನ ಇದ್ದಾರೆ ಬ್ಯಾಂಕ್ ಸುತ್ತಮುತ್ತ, ಇಷ್ಟೊಂದು ಜನ ಅವರಿಗೆ ಹೇಳೋದು ಸ್ವಲ್ಪ ಕಷ್ಟದ ಕೆಲಸವೇ ಆಗಿತ್ತು. ಕೊನೆಗೆ ಪೊಲೀಸಿನ ಸಹಾಯ ಪಡ್ಕೊಳ್ಬೇಕಾಯ್ತು. ಹೊಯ್ಸಳ ಪೊಲೀಸ್ ಬಂದು ಅವರು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅಲ್ಲಿ ನನಗೆ ಅನೌನ್ಸ್ ಮಾಡ್ಲಿಕ್ಕೆ ಹೇಳಿದ್ರು. ನಾನು ಗ್ರಾಹಕರಿಗೆ ಮೊದಲನೇ ಕ್ಷಮೆ ಕೇಳಿದೆ, ಈ ತರ ಆಗಿದೆ, ಏನಾಗಿದೆ ಅಂತ ಹೇಳಿದೆ. ಅವರು ಯಾವುದೇ ಮರು ಮಾತಾಡದೆ ಅವರು 1 ನಿಮಿಷ 2 ನಿಮಿಷ ನಾನು ಹೇಳಿ ಮುಗಿಸುವಾಗ ಅವರೆಲ್ಲ ಜನ ಇದ್ದವರೆಲ್ಲ ಖಾಲಿಯಾಗಿ ಇನ್ನೊಂದು ಬ್ರಾಂಚಿಗೆ ಹೋದ್ರು. ಹಾಗಾಗಿ ಅದೊಂದು ಕ್ಲಿಷ್ಟಕರ ಸನ್ನಿವೇಶ ಆ ದಿನ ಇಡೀ. ಆಮೇಲೆ ನಮಗೆ ನೆಟ್ವರ್ಕ್ ಬಂದಿರ್ಲಿಲ್ಲ, ಮರು ದಿವಸದಿಂದ ಮತ್ತೆ ಮಾಮೂಲಾಗಿ ಬಂತು.
0: ಕೆಲವೊಂದ್ಸರಿ ಇಂತ ಸಂದರ್ಭಗಳು ಬರಬೇಕು ನೋಡಿ, ನೆನಪಿನಲ್ಲಿರುತ್ತೆ ಆ ಒಂದ್ ದಿನಗಳು. ತುಂಬಾ ಧನ್ಯವಾದಗಳು ಭರತ್ ಅವರೇ, ಬಹಳಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ರಿ. ಹಾಗೆ ನಿಮ್ಮ ಬರವಣಿಗೆ ಹೀಗೆ ಮುಂದುವರಿಲಿ ನಮ್ಮ ಕೇಳುಗರಿಗೆ, ಹಾಗೆ ಎಲ್ಲ ಜನರಿಗೂ ಸಹ ನಿಮ್ಮ ತಿಳುವಳಿಕೆ ಇದೇ ರೀತಿ ಸಾಗ್ಲಿ ಅಂತ ನಾನು ಹಾರೈಸ್ತೀನಿ.
1: ನಿಮ್ಮ ಹಾರೈಕೆಗೆ ಧನ್ಯವಾದಗಳು. ಜನರು ಆದಷ್ಟೇ ನನಗೂ ಅಷ್ಟೇ, ಎಷ್ಟರ ಮಟ್ಟಿಗೆ ನಾನು ಇಷ್ಟು ವರ್ಷ ತಿಳ್ಕೊಂಡು ಬಂದಿದ್ದೀನಿ ಅದನ್ನು ಜನರಿಗೆ ನಾನು ತಿಳಿಸ್ಕೊಡ್ತಾ ಬಂದಿದ್ದೀನಿ. ಇದು ನನಗೆ ದೊರಕಿದ ಅವಕಾಶ ಅಂತ ನಾನು ತಿಳ್ಕೊಳ್ತೀನಿ. ನಿಮಗೂ ಧನ್ಯವಾದಗಳು.
0: ಧನ್ಯವಾದಗಳು. ಆತ್ಮೀಯರೇ, ಈ ದಿನ ಮುಕ್ತ ಮಾತುಕತೆಯ ಪರಿಮಳ ಕಾರ್ಯಕ್ರಮದಲ್ಲಿ ಸರಳ ಬ್ಯಾಂಕಿಂಗ್ ವ್ಯವಹಾರಗಳ ಕುರಿತಾಗಿ ನಾವು ಮಾತಾಡಿದ್ವಿ. ಹವ್ಯಾಸಿ ಬರಹಗಾರರು, ಬ್ಯಾಂಕ್ನ ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಆದಂತಹ ಬಿಎನ್ ಭರತ್ ಅವರು ನೇರ ಪ್ರಸಾರದ ದೂರವಾಣಿ ಸಂದರ್ಶನ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಮ್ಮೊಟ್ಟಿಗಿದ್ರು, ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರು. ಅವರಿಗೆ ನಮ್ಮ ವಿವಿಧ ಭಾರತಿ ತಂಡದ ಪರವಾಗಿ ಹಾಗೆ ಎಲ್ಲ ಕೇಳುಗರ ಪರವಾಗಿ ಆತ್ಮೀಯವಾದಂತಹ ಧನ್ಯವಾದಗಳು. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮೊಟ್ಟಿಗಿದ್ದದ್ದು ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಅಸ್ಸಾಂನಲ್ಲಿ ಹಿರಿಯ ನಾಯಕ ಡಾ ಹಿಮಂತ ಬಿಸ್ವಾಶರ್ಮಾ ಅವರು ಬಿಜೆಪಿ ಶಾಸಕಾಂಗ ಪಕ್ಷದ ಹಾಗೂ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಕಾಸರಗೋಡು ಕ್ಷೇತ್ರದಿಂದ ಮುಸ್ಲಿಂ ಲೀಗ್ ಪಕ್ಷದ ಅಭ್ಯರ್ಥಿಯಾಗಿ ಕೇರಳಂ ವಿಧಾನಸಭೆಗೆ ಆಯ್ಕೆಯಾಗಿರುವ ಮಾಹಿನ್ ಕಲ್ಲತ್ರ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ನಿವಾಸದಲ್ಲಿ ಭೇಟಿಯಾಗಿ ಅಭಿನಂದಿಸಿದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರದ ಲಸಿಕಾಕರಣ ಅಭಿಯಾನ ಜರುಗುತ್ತಿದೆ. ಈ ತಿಂಗಳ

2022ರವರೆಗೆ ನಡೆಯಲಿರುವ 9ನೇ ಸುತ್ತಿನ ಲಸಿಕಾಕರಣ ಅಭಿಯಾನದ ಪ್ರಗತಿ ಕುರಿತು ಬೆಳಗಾವಿ ಜಿಲ್ಲೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ರವಿ ಸಾಲಿಗೌಡರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಬೀದರ್ ನಡುವಿನ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನ ಸಂಚಾರಕ್ಕೆ ರೈಲ್ವೆ ಮಂಡಳಿ ಅನುಮೋದನೆ ನೀಡಿದೆ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಗರಿಷ್ಠ 33, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು ಎರಡು ಪಂದ್ಯಗಳು ನಡೆಯಲಿವೆ. ಮೊದಲನೇ ಪಂದ್ಯದಲ್ಲಿ ಟಾಸ್ ಗೆದ್ದು ಚೆನ್ನೈ ಸೂಪರ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ದುಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ವಿಕಾಸ. ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
1: ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆ ನಂತರ 5:05 ಸೇಫ್ ಡ್ರೈವ್. ಇದರಲ್ಲಿ ಮೊದಲಿಗೆ ವರ್ಲ್ಡ್ ಇಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ನಂತರ ಸೇಫ್ ಡ್ರೈವ್ ವರ್ಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ನಂತರ ವರ್ಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಕಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:07 ಆಕಾಶಬುಟ್ಟಿ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಹಿರಿಯ ಬಹುಭಾಷಾ ನಟಿ ಹಾಗೂ ನಿರ್ಮಾಪಕಿ ಪಂಡರಿಬಾಯಿ ಅವರೊಂದಿಗೆ ಸಂದರ್ಶನ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. ಇಂದು ರಾತ್ರಿ 8:02 ಕಾರ್ಯಕ್ರಮ ಬೆಳ್ಳಿ ಬದುಕು. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದಿಷ್ಟು ಈ ಸಂಜೆಯ ಕಾರ್ಯಕ್ರಮಗಳಾದರೆ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ. 6:05 ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. 9:00 ಇಂದಿನ ವಿಶೇಷ. 10:02 ವರ್ಲ್ಡ್ ಇಸ್ ಗೋಲ್ಡ್. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. 1:02 ಚಿತ್ರಗೀತೆಗಳು. 1:20 ಇಮೇಲ್ ಮತ್ತು ಪತ್ರಗಳನ್ನು ಆಧರಿಸಿದ ಚಿತ್ರಗೀತೆಗಳು. 2:15

0: ಈ ಕಾರ್ಯಕ್ರಮ ಸ್ಪಂದನ 2:40 ಚಿತ್ರತಾಣ, 3 ಗಂಟೆಗೆ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೇಲಿ, 4 ಗಂಟೆಗೆ ಕಾರ್ಯಕ್ರಮ ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್, ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿ ಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಗಾನ ಭಜನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:07 ಆಕಾಶಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಆಕಾಶವಾಣಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಶೇಷ ಚೇತನ ಮಹಂತೇಶ ಕಿವಡ ಸಣ್ಣವರ್ ಅವರೊಂದಿಗೆ ಸಂದರ್ಶನ. ಈ ಸಂದರ್ಶನದ ಮುಂದುವರೆದ ಭಾಗ, ಸಂದರ್ಶಕರು ಜಾಂಪಣ್ಣ ಆಶಿ ಹಾಳ್. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. 8:02 ಭಾವಚಿತ್ತಾರ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯಗೀತೆಗಳು. ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದ್ರಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
0: ಇವತ್ತಿನ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್. ಇವತ್ತಿನ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಕೋರ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಕರುಣಾಮಯಿ ಚಿತ್ರದ ಹಾಡಿನೊಂದಿಗೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಮತ್ತು ಸಂಗಡಿಗರು. ಜಿ ಉದಯಶಂಕರ್ ಅವರು ಬರೆದ ಹಾಡಿಗೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

0: ಶ್ರೋತೃಗಳ ಮನಗೆದ್ದ ಆಕಾಶವಾಣಿಗೀಗ 90ರ ಹರೆಯ
1: ಜೊತೆಯಾಗಿ ಬಹುದೂರ ಹೋಗೋಣ ಪ್ರಯಾಣ ಎಲ್ಲೆಂದು ನಾ ಹೇಳ.
0: ಅದೇ ಉತ್ಸಾಹ, ನಿರಂತರ ಮನರಂಜನೆ ಆಗಲು ಈಗಲೂ ಯಾವಾಗ

ನೀವು ಕೇಳಿದಂತಹ ಗೀತೆ ಮನೆಯೇ ಮಂತ್ರಾಲಯ ಚಿತ್ರದ್ದಾಗಿತ್ತು. ಹಾಡಿದವರು ಎಸ್ ಜಾನಕಿ, ಕೆಜೆ ಸುದಾಸ್ ಮತ್ತು ಸಂಗಡಿಗರು. ಎಂ ರಂಗರಾವ್ ಅವರ ಸಂಗೀತವಿತ್ತು ಈ ಗೀತೆಗೆ. ಜಿ ಉದಯ್ ಶಂಕರ್ ಅವರು ಬರೆದ ಹಾಡು ಇದಾಗಿತ್ತು. ಈಗ ಕೇಳೋಣ ಸೇಡಿನ ಸಂಚು ಚಿತ್ರದ ಹಾಡನ್ನು. ಸಂಗಡಿಗರೊಂದಿಗೆ ಗೀತೆಯನ್ನು ಹಾಡಿದ್ದಾರೆ ಎಂ ರಮೇಶ್, ಜಿ ಉದಯ್ ಶಂಕರ್ ಅವರ ರಚನೆ ಇದು. ಸತ್ಯಂ ಅವರ ಸಂಗೀತ ಈ ಗೀತೆಗಿದೆ.

0: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂಪದ ಹಾಡುಗಳ ಜೊತೆಗೆ ನಾವು ಸಾಗ್ತಾ ಇದ್ದೀವಿ. 5:44:33 ಮುಂದಿನ ಗೀತೆ ರತ್ನಮಾಲ ಪ್ರಕಾಶ್ ಅವರು ಹಾಡಿರುವ ಶಂಖನಾದ ಚಿತ್ರದ ಹಾಡನ್ನು ಕೇಳಿ. ಎಂ ಎನ್ ವ್ಯಾಸರಾವ್ ಅವರ ರಚನೆ ಇದು. ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್.

ವಿಷ್ಣು ಮತ್ತು ಸಿ ಕೆ ರಾಮ ಅವರ ಧ್ವನಿಗಳಲ್ಲಿ ಮೂಡಿಬಂತು ಬಾಳನೋಕೆ ಚಿತ್ರದ ಹಾಡು. ದೊಡ್ಡರಂಗೇಗೌಡ ಅವರ ರಚನೆಗೆ ಕೆ ಪಿ ಸುಖದೇವ್ ಅವರ ಸಂಗೀತವಿತ್ತು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಪ್ರಸಾರ ಮಾಡ್ತಾ ಇದ್ವಿ ಡಾನ್ಸ್ ರಾಜರ್ ಡಾನ್ಸ್ ಚಿತ್ರದ ಹಾಡನ್ನು. ವಿಜಯಾನಂದ್ ಅವರ ಸಂಗೀತವಿರುವ ಈ ಗೀತೆಯನ್ನು ಬರೆದವರು ಚಿ ಉದಯ್ ಶಂಕರ್, ಹಾಡಿದ್ದಾರೆ ಎಸ್ ಪಿ ಬಾಲಸು.

ಡಾನ್ಸ್ ರಾಜ ಡಾನ್ಸ್ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಹಾಡುಗಳು ಇಷ್ಟ ಆದುವಂಥ ಸಾಕಷ್ಟು ಜನ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಆಲಿಸಿದ ಜೊತೆಗೆ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳು. ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 6 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತೆಲಂಗಾಣದಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಮೂಲಸೌಕರ್ಯ ಮತ್ತು ಕೈಗಾರಿಕಾ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಈ ಯೋಜನೆಗಳು ಸಂಪರ್ಕಗಳನ್ನು ಬಲಪಡಿಸುವುದು, ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವುದು, ಸುರಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಜನರಿಗೆ ಉತ್ತಮ ಪ್ರಯಾಣ ಅನುಭವ ಒದಗಿಸುವ ಗುರಿ ಹೊಂದಿದೆ. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಿದ್ದು 6 ಬಿಜೆಪಿ ನಾಯಕರು ಸಚಿವರಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ತಾಯಂದಿರ ದಿನದ ಸಂದರ್ಭದಲ್ಲಿ ಮುಂಬೈನಲ್ಲಿ ಇಂದು ತಾಯಿ ಪೌಷ್ಟಿಕಾಂಶ ಕಿಟ್ಗಳನ್ನು ವಿತರಿಸಿದರು. ಈ ವೇಳೆ ನವಜಾತ ಶಿಶುಗಳ ಆರೋಗ್ಯ ಮತ್ತು ಯೋಗಕ್ಷೇಮ ಖಚಿತಪಡಿಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದರು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಮತ್ತು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮಿಯಾಮಿಯಲ್ಲಿ ಕತಾರ್ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮೊಹಮ್ಮದ್ ಬಿನ್ ಅಬ್ದುಲ್ ರಹಮಾನ್ ಅಲ್ ಥಾನಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಯಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಭಾವಚಿತ್ರಕ್ಕೆ ಶಾಸಕ ಧೀರಜ್ ಮುನಿರಾಜು ಪುಷ್ಪನಮನ ಸಲ್ಲಿಸಿದರು. ರಾಜ್ಯ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಸುಧಾಕರ್ ಅವರ ಅಗಲಿಕೆಯಿಂದ ರಾಜಕೀಯ ಕ್ಷೇತ್ರಕ್ಕೆ ಅಪಾರ ನಷ್ಟ ಉಂಟಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಸಚಿವ ಸುಧಾಕರ್ ಅವರ ನಿವಾಸದಲ್ಲಿ ಅಂತಿಮ ದರ್ಶನ ಪಡೆದು ಅವರು ಮಾತನಾಡಿದರು.

ಹೇಳಿದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು ಎರಡು ಪಂದ್ಯಗಳು ನಡೆಯಲಿವೆ. ಮೊದಲ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೌ ಸೂಪರ್ ಜೈಂಟ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 203 ರನ್ ಗಳಿಸಿದೆ. ಗೆಲುವಿನ ಗುರಿ ಬೆನ್ನತ್ತಿರುವ ಚೆನ್ನೈ ಸೂಪರ್ ಕಿಂಗ್ಸ್ ಇತ್ತೀಚಿನ ವರದಿ ಬಂದಾಗ 3 ಓವರ್ಗಳಲ್ಲಿ 35 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಗಾನ ಭಜನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಇಂಪಾದ ಹಾಡುಗಳು ನಿಮಗಾಗಿ ಕಾಯ್ತಾ ಇವೆ. ಎಲ್ಲೂ ಹೋಗ್ಬೇಡಿ, ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ 102.9 FM. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಉದ್ಯೋಗ ಅನ್ನೋದೇನಿದೆಯಲ್ಲ, ಒಂದು ಉತ್ತಮವಾದಂಥ ಸ್ಥಾನವನ್ನು ಪಡೆದುಕೊಂಡಿದೆ. ಕಷ್ಟಪಟ್ಟು ಓದಿ ಶಿಕ್ಷಣ ಪಡೆದು ಹುದ್ದೆ ಪಡೆದು ಸಮಾಜದಲ್ಲಿ ಗೌರವದಿಂದ ಬದುಕುವಂಥದ್ದು ಪ್ರತಿಯೊಬ್ಬರ ಆಸೆ. ಆದರೆ ನೌಕರಿ ಸಿಕ್ಕಿದ ತಕ್ಷಣ ಕೆಲವರು ತಮ್ಮ ಊರುಗಳನ್ನು ಮರೆತು ಬಿಡ್ತಾರೆ. ಹುಟ್ಟಿದ ಊರು, ಬೆಳೆಸಿದ ತಂದೆ ತಾಯಿ, ಜೊತೆಯಲ್ಲಿದ್ದ ದೊಡ್ಡ ಬಂಧು ಬಳಗ, ಬಾಲ್ಯದ ಗೆಳೆಯರು, ಹೀಗೆ ಎಲ್ಲರನ್ನ ಮರೆತು ಹೊಸ ಬದುಕಿನ ಅಹಂಕಾರದಲ್ಲಿ ತೇಲ್ತಾರೆ. ಇದು ಕೇವಲ ವೈಯಕ್ತಿಕವಾದ ತಪ್ಪು ಮಾತ್ರ ಅಲ್ಲ, ಮಾನವೀಯ ಮೌಲ್ಯಗಳ ಕುಸಿತ ಕೂಡ ಹೌದು. ಯಾಕಿಷ್ಟು ಪೀಠಿಕೆ ಅಂದ್ಕೊಂಡಿದ್ರ? ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲು ಹೊರಟಿರುವ ವಿಷಯ ಹುಟ್ಟಿದ ಊರನ್ನು ಮರೆಯದಿರಿ. ಹೌದು, ಹುಟ್ಟಿದ ಊರನ್ನು ಖಂಡಿತವಾಗಿಯೂ ಯಾರು ಮರಿಬಾರ್ದು. ಹುಟ್ಟಿದ ಊರನ್ನು ಯಾಕೆ ಮರಿಬಾರ್ದು, ಮರೆತರೆ ಏನಾಗುತ್ತೆ ಅನ್ನುವಂಥ ಎಲ್ಲ ವಿಚಾರಗಳ ಜೊತೆ ನಿಮ್ಮ ಜೊತೆ ನಾವು ಮಾತಾಡ್ತೀವಿ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ 102.9 FM.

ಪರಪಂಚ ಚಿತ್ರದ ಹಾಡನ್ನು ಕೇಳಿದ್ರಿ. ವೀರ್ ಸಮರ್ಥವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ರಚನೆಗೆ ವೀರ್ ಸಮರ್ಥವರ ಸಂಗೀತವಿತ್ತು. ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವ ವಿಷಯ, ಹುಟ್ಟಿದ ಊರನ್ನು ಮರೆಯದಿರಿ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 6:11:44. ಒಬ್ಬ ವ್ಯಕ್ತಿ ದೊಡ್ಡ ಹುದ್ದೆಗೆ ಏರಬೇಕು ಅಂದರೆ ಅಲ್ಲಿ ಅನೇಕ ಅಂಶಗಳು ಕಾರಣವಾಗಿರ್ತವೆ. ಅವನ ಹಿಂದೆ ನಿಂತಿರುವ ಶಕ್ತಿ, ತಂದೆ ತಾಯಿಯ ತ್ಯಾಗ, ಊರಿನ ಆಶೀರ್ವಾದ, ಬಂಧುಗಳ ಜೊತೆಗೆ ಗೆಳೆಯರ ಬೆಂಬಲ ಏನಿದೆ ಅದೆಲ್ಲವೂ ಪ್ರಮುಖ ಪಾತ್ರ ವಹಿಸ್ತವೆ. ಬಾಲ್ಯದಲ್ಲಿ ಎಷ್ಟೇ ಬಡತನ ಇದ್ದರೂ ತಂದೆ ದುಡಿದು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಾನೆ. ತಾಯಿ ಹಸಿವು ಮರೆತು ಮಗನ ಹೊಟ್ಟೆ ತುಂಬಿಸ್ತಾಳೆ. ಗ್ರಾಮ ತನ್ನ ಮಣ್ಣಿನ ವಾಸನೆ, ಸಂಸ್ಕೃತಿ, ಸಂಸ್ಕಾರವನ್ನು ನೀಡುತ್ತೆ. ಇಷ್ಟೆಲ್ಲ ಇದ್ದರೂ ಕೊನೆಗೆ ಇವೆಲ್ಲವನ್ನು ಮರೆತು ನಾನೇ ಸ್ವತಃ ಬೆಳೆದವನು ಅನ್ನುವಂತಹ ಅಹಂಕಾರ ಇದೆಯಲ್ಲ, ಅದು ಖಂಡಿತವಾಗಿಯೂ ಒಳ್ಳೆಯದಲ್ಲ.

ಕಿರಿಕ್ ಶಂಕರ್ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಶ್ರೀರಾಮಚಂದ್ರ ಮತ್ತು ಡಾಕ್ಟರ್ ವೈಷ್ಣವಿ ನರಸಿಂಹ ಕಿಣಿ ಅವರು ಹಾಡಿದ ಗೀತೆ ಇದು. ಕವಿರಾಜ್ ಅವರು ಬರೆದ ಹಾಡಿಗೆ ವೀರ್ ಸಮರ್ಥ್ ಅವರ ಸಂಗೀತವಿತ್ತು. ಇವತ್ತು ತುಂಬ ಜನಕ್ಕೆ ನಗರದ ಜೀವನ ಅಂದರೆ ಭಾಳ ಇಷ್ಟ. ನಗರ ಜೀವನದ ಮೋಹಕ್ಕೆ ಅವರು ಮಾರು ಹೋಗ್ತಾರೆ. ಹಳ್ಳಿ ಜೀವನ ಯಾರಿಗೂ ಬೇಕಾಗಿಲ್ಲ. ಹುದ್ದೆ, ಹಣ, ಸೌಲಭ್ಯಗಳ ನಡುವೆ ಅವರು ತಮ್ಮ ಹಳ್ಳಿಯನ್ನು ನೆನಪಿಸ್ಕೊಳ್ಳೋದು ಭಾಳ ಕಡಿಮೆ. ಒಂದು ಸಾರಿ ನಗರವನ್ನು ಸೇರಿದರು ಅಂದರೆ ಅವರ ಹಳ್ಳಿಯನ್ನು, ಹುಟ್ಟಿದ ಊರನ್ನು ಸುಲಭವಾಗಿ ಮರೆತು ಬಿಡ್ತಾರೆ. ಹಬ್ಬ ಹರಿದಿನಗಳಲ್ಲಂತೂ ಅವರು ಊರಿಗೆ ಬರೋದೇ ಇಲ್ಲ. ತಂದೆ ತಾಯಿಗೆ ವಯಸ್ಸಾದರೆ ಅವರ ನೋವನ್ನು ಕೇಳೋದೇ ಇಲ್ಲ. ತಮ್ಮನ್ನು ಬೆಳೆಸಿದ ಬಂಧುಗಳೊಂದಿಗೆ ಸಂಪರ್ಕವನ್ನೇ ಕಡಿದುಕೊಂಡು ಬಿಡ್ತಾರೆ. ಇಂತಹ ಬದುಕು ಏನಿದೆಯಲ್ಲ,

ದಾಸವಾಳ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ಉದಿತ್ ನಾರಾಯಣ್ ಮತ್ತು ಅನುರಾಧ ಭಟ್ ಅವರ ಧ್ವನಿಗಳಲ್ಲಿ ಈ ಹಾಡು ಮೂಡಿಬಂತು. ಸಂತೋಷ್ ನಾಯಕ್ ಅವರು ಬರೆದ ಈ ಹಾಡಿಗೆ ಗುರುಕಿರಣ್ ಅವರ ಸಂಗೀತವಿತ್ತು. ಸ್ಟುಡಿಯೋ ಸಮಯ 6:21. ನೀವು ಕೇಳ್ತಾ ಇರೋದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ

ಅದು ಪಾಠಶಾಲೆ. ಅಲ್ಲಿನ ಗಾಳಿ, ನೀರು, ಹೊಲ ಗದ್ದೆಗಳು, ದೇವಸ್ಥಾನಗಳು ನಮ್ಮ ಬಾಲ್ಯದ ಮಧುರ ನೆನಪುಗಳಿಗೆ ಸಾಕ್ಷಿಯಾಗಿರ್ತವೆ. ನಮ್ಮ ಬೇರುಗಳು ಆ ಮಣ್ಣಿನಲ್ಲಿ ಆಳವಾಗಿ ಇಳಿದಿರ್ತವೆ. ಮರ ಎಷ್ಟೇ ಎತ್ತರಕ್ಕೆ ಬೆಳೆದು ಆಕಾಶವನ್ನು ಮುಟ್ಟಿದರೂ ಅದಕ್ಕೆ ಜೀವ ತುಂಬುವುದು ಭೂಮಿಯ ಆಳದಲ್ಲಿರುವ ಬೇರುಗಳೇ. ಈ ಕುರಿತಂತೆ ಇನ್ನಷ್ಟು ಮಾತಾಡೋಣ. ಕೇಳ್ತಾ ಇರಿ 102.9 FM.

ನಕುಲ ಭಯಂಕರ್ ಅವರು ಹಾಡಿದ ಲವ್ ಇನ್ ಮಂಡ್ಯ ಚಿತ್ರದ ಹಾಡು ಮೂಡಿ ಬಂತು. ಅನೂಪ್ ಸೀಳಿನ್ ಅವರ ಸಂಗೀತ ನಿರ್ದೇಶನದಲ್ಲಿ ಅರಸು ಅಂತಾರೆ ಅವರು ಬರೆದ ಹಾಡು ಇದಾಗಿತ್ತು. ಬಂಧು ಬಳಗ ಗೆಳೆಯರು ಸಹಜ ಜೀವನದ ಬಲವಾದ ನೆಲಗಟ್ಟನ್ನ ಸೃಷ್ಟಿಸೋರಾಗಿರ್ತಾರೆ. ನಮ್ಮ ಸಂಕಷ್ಟದಲ್ಲಿ ಮೊದಲಿಗೆ ನೆರವಾಗುವಂಥವರೇ ಊರಿನ ಜನ, ಜೊತೆಗೆ ನಮ್ಮ ಕುಟುಂಬದವರು. ಸಂತೋಷದ ಸಮಯದಲ್ಲಿ ನಮ್ಮ ಜೊತೆ ನಗುವವರು ಕೂಡ ಬಂಧುಗಳೇ. ಆದರೆ ಹುದ್ದೆಯ ಅಹಂಕಾರದಲ್ಲಿ ಅವರನ್ನು ತಿರಸ್ಕರಿಸುವುದೇನಿದೆ ಅದನ್ನು ಸಂಬಂಧಗಳ ಹತ್ಯೆ ಅಂತ ಕರೆದ್ರೆ ತಪ್ಪಾಗುವುದಿಲ್ಲ. ಹುದ್ದೆ ಶಾಶ್ವತವಲ್ಲ, ಹಣ ಶಾಶ್ವತವಲ್ಲ, ಆದರೆ ಸಂಬಂಧಗಳ ಪ್ರೀತಿ ವಿಶ್ವಾಸ ಮಾತ್ರ ಕೊನೆಯವರೆಗೆ ಉಳಿಯುತ್ತೆ. ಸತ್ತ ನಂತರ ದೇಹ ಮಣ್ಣಾಗುವುದು ಹುಟ್ಟಿದ ಊರಿನಲ್ಲೇ.

0: ಸುತ್ತು. ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಚಿತ್ರದ ಹಾಡು ಇದಾಗಿತ್ತು. ಪಂಚಮ್ ಜೀವ ವಂದಿತಾ ನಾರಾಯಣ್ ಮತ್ತು ವಸುದೀಕ್ಷಿತ್ ಅವರು ಗೀತೆಯನ್ನು ಹಾಡಿದರು. ವಾಸುಕಿ ವೈಭವ್ ಅವರ ರಚನೆಗೆ ವಸುದೀಕ್ಷಿತ್ ಅವರ ಸಂಗೀತವಿತ್ತು.
1: ಮೊನ್ನೆ

0: ವಿಕಾಸ. ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಹಬ್ಬ ಏನಿದೆ, ಇದು ಜನರನ್ನ ಊರಿಗೆ ಬರುವಂತೆ ಮಾಡ್ತವೆ. ಹಬ್ಬಗಳು ಮಾತ್ರ ಜನರನ್ನ ಊರಿಗೆ ಬರುವಂತೆ ಮಾಡುವ ಶಕ್ತಿಯನ್ನು ಉಳ್ಳವುಗಳು. ಬದುಕಿಗಾಗಿ ಉದ್ಯೋಗ ಮತ್ತು ಶಿಕ್ಷಣ ಅರಸಿ ಹುಟ್ಟಿದ ಊರಿನಿಂದ ನಗರಗಳಿಗೆ ವಲಸೆ ಹೋದವರನ್ನು ಸಾಲು ಸಾಲು ಹಬ್ಬಗಳು ಜಾತ್ರೆಗಳು ಕೈಬೀಸಿ ಕರೀತವೆ. ಹಬ್ಬ ಅಥವಾ ಜಾತ್ರೆ ಬಂತು ಅಂದರೆ ನಗರ ಪ್ರದೇಶಗಳಲ್ಲಿದ್ದವರು ಹಳ್ಳಿಗಳಿಗೆ ಹುಟ್ಟೂರಿಗೆ ದೌಡಾಯಿಸಿಬಿಡ್ತಾರೆ. ಆಧುನಿಕತೆಯ ಈ ಕಾಲಘಟ್ಟದಲ್ಲೂ ಮಾನವೀಯ ಸಂಬಂಧ ಮತ್ತು ಬಾಂಧವ್ಯವನ್ನು ಬೆಸೆಯುವ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಸಂಬಂಧವನ್ನು ಗಟ್ಟಿಗೊಳಿಸ್ತಾ ಇವೆ. ಹೀಗಾಗಿ ಹಬ್ಬಗಳ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ತಮ್ಮ ಹುಟ್ಟಿದ ಊರಿಗೆ ಮರಳಿ ಬರ್ತಾರೆ. ಉದ್ಯೋಗಕ್ಕಾಗಿ ನಗರಗಳಲ್ಲಿ ನೆಲೆಸಿರುವವರು ಕೆಲಸಕ್ಕೆ ರಜೆ ಹಾಕಿ ಕುಟುಂಬ ಸಮೇತ ಗ್ರಾಮಗಳಿಗೆ ಮರಳುತ್ತಾರೆ. ವರ್ಷವಿಡೀ ಹಿರಿಯರು ಮಾತ್ರ ವಾಸವಿದ್ದ ಹಳ್ಳಿಗಳು ಹಬ್ಬದ ನೆಪದಲ್ಲಾದರೂ ಜನರಿಂದ ತುಂಬಿ ತುಳುಕ್ತವೆ.

ನಮ್ಮ ಮೊದಲ ಹೆಜ್ಜೆ ಮಾತು ಕನಸುಗಳು ಹುಟ್ಟಿದ್ದೇ ಊರಿನ ಮಣ್ಣಿನಲ್ಲಿ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಮನುಷ್ಯನಿಗೆ ತನ್ನ ಮೂಲ ಕೂಡ ಅಷ್ಟೇ ಮುಖ್ಯ. ನೌಕರಿ ಅಥವಾ ಅಂತಸ್ತಿನ ಅಹಂಕಾರದಲ್ಲಿ ಬೇರುಗಳನ್ನು ಮರೆಯುವುದು ಮಾನವೀಯ ಮೌಲ್ಯಗಳ ಕುಸಿತಕ್ಕೆ ದಾರಿ ಮಾಡಿಕೊಡುತ್ತೆ. ಹುದ್ದೆ ಮತ್ತು ಅಧಿಕಾರ ಬಂದಾಗ ಅಹಂಕಾರ ಬೇಡ, ಬದಲಾಗಿ ವಿನಯವಂತರಾಗಿ ಊರಿನವರೊಂದಿಗೆ ಬೆರೀಬೇಕು. ತಾವು ಕಲಿತ ಶಾಲೆಗೆ ನೆರವಾಗೋದು, ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯವಾಗಿರಬೇಕು. ವರ್ಷಕ್ಕೊಮ್ಮೆಯಾದರೂ ಊರಿಗೆ ಭೇಟಿ ನೀಡಿ ಅಲ್ಲಿನ ಹಿರಿಯರ ಆಶೀರ್ವಾದವನ್ನು ನಾವು ಪಡೆಯಲೇಬೇಕಾಗತ್ತೆ. ನಾಗರಿಕತೆ ನಮ್ಮನ್ನು ನಗರಕ್ಕೆ ಕರೆದೊಯ್ಯಬಹುದು, ಆದರೆ ಸಂಸ್ಕೃತಿ ನಮ್ಮನ್ನು ಮರಳಿ ನಮ್ಮ ಬೇರುಗಳಿಗೆ ಕರೆತರುತ್ತೆ. ಜೀವನದ ಕೊನೆಯಲ್ಲಿ ನಮ್ಮ ಜೊತೆಗಿರುವುದು ನಾವು ಬ್ಯಾಂಕಿನಲ್ಲಿಟ್ಟಂಥ ಹಣ ಅಲ್ಲ, ಬದಲಾಗಿ ನಾವು ಉಳಿಸಿಕೊಂಡ ಸಂಬಂಧಗಳು ಮತ್ತು ಹಂಚಿದ ಪ್ರೀತಿ ಮಾತ್ರ. ಹೀಗಾಗಿ ಹುಟ್ಟಿದ ಊರು, ಬೆಳೆಸಿದ ತಂದೆ ತಾಯಿ ಮತ್ತು ಹರಸಿದ ಬಂಧುಗಳನ್ನು ಎಂದಿಗೂ ಮರೆಯದಿರೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ರಾಜ್ಯದ ಪ್ರತಿಯೊಂದು ಕುಟುಂಬದ ಕನಸು ನನಸಾಗಿಸಲು, ರಾಜ್ಯವನ್ನು ಅಭಿವೃದ್ಧಿಯ ಮುಂಚೂಣಿಗೆ ತರಲು ಕೇಂದ್ರ ಸರ್ಕಾರ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಎಂದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು, ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ

0: ಬ್ಯೂಟಿ ಖಾದರ್, ಕಾನೂನು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ನಾಳೆ ಚಿತ್ರದುರ್ಗ ಜಿಲ್ಲೆಯ ಸರ್ಕಾರಿ ಕಚೇರಿಗಳು ಹಾಗೂ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಸಾರ್ವಜನಿಕ ರಜೆ ಘೋಷಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದಿಂದ ಅನುದಾನ ಪಡೆಯುವ ಎಲ್ಲಾ ವಿದ್ಯಾಸಂಸ್ಥೆಗಳು ಮತ್ತು ಸರ್ಕಾರಿ ಸ್ವಾಮ್ಯದ ಅಂಗಸಂಸ್ಥೆಗಳಿಗೂ ರಜೆ ಘೋಷಿಸಲಾಗಿದ್ದು, ಇಂದಿನಿಂದ 3 ದಿನ ರಾಜ್ಯಾದ್ಯಂತ ಶೋಕಾಚರಣೆಗೆ ಆದೇಶಿಸಲಾಗಿದೆ. ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗುವುದು. ಮೃತರ ಗೌರವಾರ್ಥ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲು ಸರ್ಕಾರ ಘೋಷಿಸಿದೆ. ಕಾಸರಗೋಡು ಕ್ಷೇತ್ರದಿಂದ ಮುಸ್ಲಿಂ ಲೀಗ್ ಪಕ್ಷದ ಅಭ್ಯರ್ಥಿಯಾಗಿ ಕೇರಳಂ ವಿಧಾನಸಭೆಗೆ ಆಯ್ಕೆಯಾಗಿರುವ ಮಾಹಿನ್ ಕಲ್ಲತ್ರ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ನಿವಾಸದಲ್ಲಿ ಭೇಟಿಯಾಗಿ ಅಭಿನಂದಿಸಿದರು. ಚುನಾವಣೆ ವೇಳೆ ಸಿದ್ದರಾಮಯ್ಯ ಅವರು ಮಾಹಿನ್ ಪರ ಪ್ರಚಾರ ನಡೆಸಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಧನ್ಯವಾದ ತಿಳಿಸಿದರು. ಈ ವೇಳೆ ಕೆಕೆಆರ್ಡಿಬಿ ಅಧ್ಯಕ್ಷ, ಶಾಸಕ ಅಜಯ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಅನುಷಾ ಶ್ರೀನಿವಾಸ್ ಅವರ ಸಾಧನೆ ಹುಟ್ಟೂರಿಗೆ, ಪೋಷಕರಿಗೆ ಹಾಗೂ ನಮ್ಮ ತಾಲೂಕಿನವರಿಗೆ ಹೆಮ್ಮೆಯ ವಿಷಯವಾಗಿದೆ. ಅವರ ಪರಿಶ್ರಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತೀಯ ಅರಣ್ಯ ಸೇವೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿ ರಾಜ್ಯ ಹಾಗೂ ದೇಶಕ್ಕೆ ಕೀರ್ತಿ ತರುವಂತಾಗಲಿ ಎಂದು ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ನಡುವಿನ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ರೈಲ್ವೆ ಮಂಡಳಿ ಅನುಮೋದನೆ ನೀಡಿದೆ. ಬೆಂಗಳೂರು ಬೀದರ್ ನಡುವಿನ 16559 ರೈಲು ಮೇ 15 ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಸರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ರಾತ್ರಿ 9:15 ಹೊರಡಲಿದ್ದು, ಮಾರನೇ ದಿನ ಮಧ್ಯಾಹ್ನ 12:15 ಬೀದರ್ ತಲುಪಲಿದೆ. ಬೆಂಗಳೂರು ಬೀದರ್ ನಡುವಿನ 16560 ಸಂಖ್ಯೆಯ ರೈಲು ಇದೇ 16 ಪ್ರತಿ ಶನಿವಾರ ಮತ್ತು ಸೋಮವಾರ ಸರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ನಿರ್ಗಮಿಸಲಿದೆ. ಬೆಂಗಳೂರು ಕಲಬುರಗಿ ನಡುವಿನ 16563 ಸಂಖ್ಯೆಯ ರೈಲು ಇದೇ 16 ಪ್ರತಿ ಶನಿವಾರ ಬೆಂಗಳೂರು ಕಂಟೋನ್ಮೆಂಟ್ನಿಂದ ಹೊರಡಲಿದೆ. 16564 ಸಂಖ್ಯೆಯ ರೈಲು ಇದೇ 17 ಕಲಬುರಗಿಯಿಂದ ಹೊರಡಲಿದೆ. ಈ ವಿಶೇಷ ರೈಲುಗಳು ಯಲಹಂಕ, ಹಿಂದೂಪುರ, ಧರ್ಮಾವರಂ, ಅನಂತಪುರ, ಗುಂಟಕಲ್ಲು, ರಾಯಚೂರು ಮತ್ತಿತರ ನಿಲ್ದಾಣಗಳಲ್ಲಿ ನಿಲುಗಡೆಯಾಗಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಯಿತು. ಶಿವಮೊಗ್ಗ ಜಿಲ್ಲಾಡಳಿತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಎಸ್ಎನ್ ಚನ್ನಬಸಪ್ಪ, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಭಕ್ತಿ ಮತ್ತು ತಾಳ್ಮೆಯ ಪ್ರತೀಕವಾಗಿದ್ದು ಅವರ ಪರಹಿತ ಚಿಂತನೆ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಎಂದರು. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸಮೀಪದ ಯರ್ತಿಗಾನಹಳ್ಳಿ ಗ್ರಾಮದಲ್ಲಿ ಹಲವು ದಿನಗಳಿಂದ ಸೂರಿಲ್ಲದೆ ಸರ್ಕಾರಿ ಶಾಲೆ ಹಾಗೂ ತಂಗುದಾಣಗಳಲ್ಲಿ ವಾಸಿಸುತ್ತಿದ್ದ ನಿರಾಶ್ರಿತ ಮಹಿಳೆಗೆ

0: ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಕ್ಕಪಡೆ ತಂಡ ಮಾನವೀಯ ನೆರವು ನೀಡಿದ್ದು ಶಾಶ್ವತ ಆಶ್ರಯ ಒದಗಿಸಿದೆ. ಈ ಕುರಿತು ಸಾರ್ವಜನಿಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ತಕ್ಷಣವೇ ಅಕ್ಕಪಡೆ ವಿಶೇಷ ತಂಡ ರಚಿಸಿ ಗ್ರಾಮಕ್ಕೆ ಭೇಟಿ ನೀಡಿ ಮಹಿಳೆಯನ್ನು ರಕ್ಷಿಸಿ ಪವಿತ್ರ ಟ್ರಸ್ಟ್ನಲ್ಲಿ ಸುರಕ್ಷಿತ ಆಶ್ರಯ ಹಾಗೂ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಜಗದೀಶ ಎನ್ಎಂ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವನ್ನಪ್ಪಿರುವುದಾಗಿ ವರದಿಯಾಗಿದೆ. ಮೃತ ಬಾಲಕನನ್ನು ಬೆಂಗಳೂರು ಮೂಲದ ಲಗ್ಗೆರೆ ನಿವಾಸಿ ಎಂದು ಗುರುತಿಸಲಾಗಿದೆ. ಇಂದು ಬೆಳಗ್ಗೆ 10ಕ್ಕೂ ಹೆಚ್ಚು ಮಂದಿ ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುತ್ತಿದ್ದ ವೇಳೆ ಇಂಡಿಗನತ್ತ ಗ್ರಾಮದ ಸಮೀಪ ಬಾಲಕನ ಮೇಲೆ ಚಿರತೆ ದಾಳಿ ನಡೆಸಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ಪಡೆದು ಶವವನ್ನು ಪತ್ತೆ ಹಚ್ಚಿ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಬೀದಿಬದಿ ವ್ಯಾಪಾರಿಗಳಿಗಾಗಿ ಕೇಂದ್ರ ಸರ್ಕಾರದ ಆತ್ಮ ನಿರ್ಭರ್ ಯೋಜನೆಯಡಿ 4,973 ಅರ್ಜಿಗಳಿಗೆ ಮಂಜೂರಾತಿ ನೀಡಿದ್ದು, ಈ ಪೈಕಿ 4,762 ಅರ್ಜಿಗಳ ಫಲಾನುಭವಿಗಳಿಗೆ ಬ್ಯಾಂಕುಗಳಿಂದ ಹಣ ಬಿಡುಗಡೆಯಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾ ಎನ್ ಭಾಸ್ಕರ್ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಕೊಣನೂರಿನಲ್ಲಿ 3, ಸುಳ್ಯ, ಎಚ್ಡಿ ಕೋಟೆ, ಸೋಮವಾರಪೇಟೆ, ಕೆಆರ್ಎಸ್ನಲ್ಲಿ ತಲಾ 2 ಸೆಂಟಿಮೀಟರ್, ಮಾಣಿ, ಮುಲ್ಕಿ, ಪುತ್ತೂರು, ಗುಂಡ್ಲುಪೇಟೆ, ಹೊನ್ನಕೆರೆ, ಚಿಂತಾಮಣಿ, ಸರಗೂರು, ನಾಗಮಂಗಲ, ಕಳಸ, ಚಾಮರಾಜನಗರದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 39.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಮುಂದಿನ 5 ದಿನ ರಾಜ್ಯದಲ್ಲಿ ಗರಿಷ್ಠ ಉಷ್ಣಾಂಶದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣದ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇನ್ನೀಗ ಟೈಗರ್ ಗಲ್ಲಿ ಚಿತ್ರದ ಹಾಡನ್ನ ಕೇಳೋಣ. ವಿಜಯ್ ಪ್ರಕಾಶ್, ಮಾನಸಿ ಎಂಎಂ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಶಿವ ಬೆರ್ಗಿ ಅವರ ರಚನೆಗೆ ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತವಿದೆ.
2: ಮಹಜಿ ಡೌಗಳಿಗಿಂತ

0: ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಳವಳ್ಳಿ ಸುಂದರಮ್ಮ 4 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ರಂಗಭೂಮಿಯಲ್ಲಿ ಕಂಗೊಳಿಸಿದವರು. 18 ಮೊಳ ಸೀರೆ ಉಟ್ಟು ಅವರು ರಂಗಕ್ಕೆ ಬಂದರೆ ಎಲ್ಲರೂ ಹುಬ್ಬೇರಿಸುತ್ತಿದ್ದರು. ಮಹಿಳೆಯರು ವೇದಿಕೆ ಏರದ ಕಾಲ ಅದು. ಆಗ ಇವರು ಪುರುಷನ ಪಾತ್ರ ವಹಿಸ್ತಾ ಇದ್ರು. ನಾಟಕ ಕಂಪನಿಯನ್ನ ಸ್ಥಾಪಿಸಿದರು. ನಾಟ್ಯ ಶಾರದೆ ಬಿರುದನ್ನ ಮೈಸೂರು ಒಡೆಯರವರಿಂದಲೇ ಪಡೆದರು. ಗುಬ್ಬಿ ಕಂಪನಿಯ ಲಾಭಾಂಶದಲ್ಲಿ 5% ಗುಬ್ಬಿ ವೀರಣ್ಣ ಅವರು ಮಳವಳ್ಳಿ ಸುಂದರಮ್ಮ ಅವರಿಗೆ ಕೊಡ್ತಾ ಇದ್ರು. ಅಂದರೆ ಆ ಕಾಲದಲ್ಲಿ ಅವರ ಪ್ರಾಮುಖ್ಯತೆ ಎಷ್ಟಿತ್ತು ಅಂತ ಊಹಿಸಬಹುದು.
2: ಓಡಿ ಪೋದನೆ ಓಡಿ ಪೋದನೆ ಓಡಿ ಪೋದನೆ.
1: ಖ್ಯಾತ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರು ತಮ್ಮ 80ನೆಯ ವಯಸ್ಸಿನಲ್ಲಿ ಹಾಡಿದ್ದು.
2: ಓಡಿ ಪೋದನೆ ಓಡಿ ಪೋದನೆ
1: ಕೇಳೋಣ. ಕನ್ನಡ ರತ್ನ ಭಂಡಾರದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳು.
3: ಅದು ಈ ಸುಭದ್ರಾದಲ್ಲಿ ದೇವಸ್ಥಾನ ಸೀನು ಅಂತ ಒಂದು ಬರುತ್ತೆ, ಅರ್ಜುನ ಸುಭದ್ರೆ ಇದು ಮಾಡೋದು. ಆವಾಗ ಕೆಲವು ಇದು ಬಂತು. ಈ ಹಿಂದಿನ ಮಹಾರಾಜರು ಕೂಡ ಅದನ್ನು ಬಹಳ ಮೆಚ್ಚುಗೆ ಮಾಡಿ ಸರಿ ಅವರೇನೆ ನಿಂತುಕೊಂಡು ತಾಳ ಹಾಕಿ ಒನ್ಸ್ ಮೋರ್ ಅಂತ ಹೇಳಿ ಅವರೇ ಹೇಳಿದ್ದಾರೆ ಸರ್. ಅದು ಡೈಲಾಗ್ ಅದು ಅದು ಒಂದು ಸೀಸ್ ಪದ್ಯ ಅಂತ ಇತ್ತು. ಅದರಲ್ಲಿ ಒಂದು 7-8 ನುಡಿಗಳಿದೆ. ಅದನ್ನು ಹಾಡ್ತಾ ಇದ್ರೆ ಆ ಕಾಲದಲ್ಲಿ ಅದನ್ನ ಬಹಳ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತಿಳಿದಂತ ಅವ್ರು ಹೇಳೋರು ಸರ್ ಅಷ್ಟೇ.
2: ಬೇಡಿಕೊಂಡ್ರೆನ್ನ ನೋಡದ ತನ್ನು ಬೇಡಿಕೊಂಡ್ರೆನ್ನ

0: ಮಳೆಗಾಲದಲ್ಲೇ ನಾವು ಕ್ಯಾಂಪ್ಗಳು ಮಾಡ್ತಾ ಇದ್ವು. ಆವಾಗ ಮಳೆ ಬಂದ್ಬಿಟ್ರೆ ಏನಿಲ್ಲ, ಊಟ ತಿಂಡಿಗಳಿಗೆ ತೊಂದರೆ ಆಗಿರೋದು. ಆವಾಗ ಕಂಪನಿ ಮುಚ್ಚಬೇಕಾಗಿ ಬರ್ತಾ ಇತ್ತಲ್ಲ ಸರ್, ಜನಗಳಿಗೆಲ್ಲ ನಾವು ಹೇಗೆ ಸಂಬಳ ಸಾಧ್ಯಗಳಿಗೆ ಕೊಟ್ಟು ಅವ್ರಿಗೆ ಊಟಕ್ಕೆ ತಿಂಡಿಗೆಲ್ಲ ನಾವು ಹೇಗೆ ಕೊಡಬೇಕಾಗಿತ್ತು. ಆವಾಗ ಅದು ಖಂಡಿತವಾಗೂ ಮುಚ್ಚಲೇಬೇಕಾಗಿ ಬಂದ್ಬಿಡ್ತು. ಆದ್ರಿಂದ ಅದು ಮುಚ್ಚೆ ನಾವು ಬಹಳ ತೊಂದರೆಗಳಿಗೆ ನಾವು ಗುರಿಯಾಗಬೇಕಾಗಿ ಬಂದ್ಬಿಡ್ತು. ಈಗಿನಷ್ಟು ಮುತುವರ್ಜಿ ಯಾವಾಗ ಇರಲಿಲ್ವಲ್ಲ ಸರ್, ಅಂದರೆ ಅದೆಲ್ಲ ಕಾರ್ಯತಃ ಬಂದರೆ ಮುತುವರ್ಜಿ ಇದೆ ಅಂತ ನಾನು ಹೇಳ್ತೀನಿ. ಕಾರ್ಯತಃ ಬರಬೇಕು ನೋಡಿ, ಅದು ಇವಾಗ ಬಹಳ ತೊಂದರೆ ಎಲ್ಲ ಇದೆ ಅಂತ ಹೇಳ್ತೀನಿ, ಬಹಳ ಹೀನ ಸ್ಥಿತಿಯಲ್ಲಿದೆ ಅಂತ ಹೇಳ್ತೀನಿ ಸರ್. ಸರ್ಕಾರ ಬಹಳವಾಗಿ ಸಹಾಯ ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂತ ಅಂದರೆ, ಒಳ್ಳೆ ನುರಿತಂಥ ಕಲಾವಿದರನ್ನು ಸೇರಿಸಬೇಕು, ಒಳ್ಳೊಳ್ಳೆ ನಾಟಕಗಳು ಪ್ರಾರಂಭ ಮಾಡಬೇಕು, ಒಳ್ಳೊಳ್ಳೆ ಥಿಯೇಟ್ರ್ಗಳು ಇವರು ಮಾಡುತ್ತೆ ಅಂದ್ಬಿಟ್ಟಂತ ಅಂದರೆ, ಆವಾಗ ಹೋಗಿ ನುರಿತಂಥ ಕಲಾವಿದರಿಂದ ಅದು ಕೆಲವು ನಾಟಕಗಳೆಲ್ಲ ತಗೊಂಡ್ಬಿಟ್ಟು ಅವರಿಗೆಲ್ಲ ಸರಿಯಾದಂಥದ್ದು ಒಂದು ಪ್ರ್ಯಾಕ್ಟೀಸೋ ಒಂದಿದೋ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಅಂದು ಹೇಳಿಬಿಟ್ಟು ಅವ್ರುಗಳು ಹೇಳೋದನ್ನು ಕೇಳಿ ನಡೆಸ್ಕೊಂಡು ಬಂದರೆ ಯಾತಕ್ಕಾಗೋದಿಲ್ಲ ಸರ್. ಅದು ಈ ಕಾಲಕ್ಕಾಗೋದಿಲ್ಲ ಸರ್. ಅವೆಲ್ಲ ಎಲ್ಲೆಲ್ಲಿ ಥಿಯೇಟ್ರ್ ಉಂಟೋ ಅಲ್ಲೆಲ್ಲಿ ಹೋಗಿ ಆಡಬೇಕು. ಇವಾಗ ಆಡ್ಬಿಟ್ಟು ಆ ಧನ ಸಹಾಯ ಮಾಡಿಕೊಂಡು ಗೌರ್ಮೆಂಟ್ನವ್ರು ಏನು ಕೊಡ್ತಾರೆ ಅದನ್ನು ಸೇರಿಸ್ಬಿಟ್ಟು ಎಲ್ಲ ದುಡ್ಡು ತಗೊಂಡು ಒಂದೊಂದು ಒಂದು ಕಲಾರಂಗಗಳು ಮಾಡಿದ್ರೆ ಯಾತಕ್ಕಾಗೋದಿಲ್ಲ ಸರ್, ಎಲ್ಲ ಆಗುತ್ತೆ. ಸುಮ್ಮನೆ ನಾವು ಆಗಬೇಕು ಆಗಬೇಕು ಅಂದರೆ ಸುಮ್ಮನೆ ಕೂತ್ಕೊಂಡ್ರೆ ಸರಿಯಾದಂಥವರು ಯಾರೂ ಇಲ್ಲ. ನಾವು ಮುಂದೆ ಏನಾದರೂ ಹಾಗೆ ದೈವ ಸಹಾಯದಿಂದ ಕಂಪನಿ ಮುಂದುವರಿಸಿದರೆ, ನಾವು ತಯಾರು ಮಾಡಿದ್ರೆ ಆ ಸ್ಥಾನಕ್ಕೆ ಬಂದು ನಿಲ್ಲಬಹುದು ಅವರು ಅಷ್ಟೇ. ನಾನು ಒಬ್ಬಳು ಒಂದು ವ್ಯಕ್ತಿ ಅಂತ ಅಂದು ಹೇಳಿ ತುಂಬ ತೃಪ್ತಿ ನನಗುಂಟು. ನನಗೆ ಇವತ್ತು ಅನಿಸುತ್ತೆ, ಇವತ್ತು ಆ ಕಂಪನಿ ಚಾಮುಂಡೇಶ್ವರಿ ಕಂಪನಿ ಇನ್ನೂ ಮುಂದುವರಿಸಬೇಕು ಅಂತ ಅನ್ನೋ ಒಂದು ಅಭಿಲಾಷೆ ಇನ್ನೂ ಇದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಂಭವನೀಯ ಪ್ರವಾಹ ಮತ್ತು ಉಷ್ಣ ಅಲೆಯ ಪರಿಸ್ಥಿತಿಗಳನ್ನು ಎದುರಿಸಲು ದೇಶದ ಸನ್ನದ್ಧತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪರಿಶೀಲಿಸಿದರು. ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಜೀವಹಾನಿ ತಡೆ ಮತ್ತು ಕನಿಷ್ಠ ಆಸ್ತಿ ಹಾನಿಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕಾ ವ್ಯವಸ್ಥೆಗಳು, ಸಂಪನ್ಮೂಲ ನಿಯೋಜನೆ ಮತ್ತು ಅಂತರ್ ಸಚಿವಾಲಯಗಳ ಸಮನ್ವಯವನ್ನು ಪರಿಶೀಲಿಸಿದರು. 1951 ಭಾರತದ ಮೊದಲ ರಾಷ್ಟಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯ ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯ ಸೋಮನಾಥ ಅಮೃತ ಪರ್ವ ಆಚರಿಸಲು ಸಜ್ಜಾಗಿದೆ. ಮುಂಬೈನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಾಯನ್ ಅವರನ್ನು ನೇಮಿಸಲಾಗಿದೆ. ನವದೆಹಲಿಯಲ್ಲಿ ಇದೇ 31 ನಡೆಯಲಿರುವ 4ನೇ ಇಂಡಿಯಾ ಆಫ್ರಿಕಾ ಫೋರಂ ಶೃಂಗಸಭೆಯಲ್ಲಿ ಹಲವಾರು ರಾಷ್ಟಗಳ ಮುಖ್ಯಸ್ಥರು ಮತ್ತು ಸರ್ಕಾರದ ಮುಖ್ಯಸ್ಥರು ಸೇರಿದಂತೆ ಆಫ್ರಿಕಾದ ಉನ್ನತ ನಾಯಕರು ಭಾಗವಹಿಸಲಿದ್ದಾರೆ. ಮುಂಗಾರು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಸಂಭವನೀಯ ವಿಕೋಪಗಳ ಮುನ್ನೆಚ್ಚರಿಕೆಯಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ವಿಪತ್ತು ನಿಯಂತ್ರಣ ಕೇಂದ್ರದ ಸಿಬ್ಬಂದಿ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳೊಂದಿಗೆ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಸಭೆ ನಡೆಸಿದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ದಿನದ ಮೊದಲ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಲಖನೌ ಸೂಪರ್ ಜೈಂಟ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 203 ರನ್ ಗಳಿಸಿದೆ. ಗೆಲುವಿನ ಗುರಿ ಬೆನ್ನತ್ತಿರುವ ಚೆನ್ನೈ ಸೂಪರ್ ಕಿಂಗ್ಸ್ ಇತ್ತೀಚಿನ ವರದಿ ಬಂದಾಗ 14.1 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 157 ರನ್ ಗಳಿಸಿ ಆಡುತ್ತಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ

0: ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಸಂಗೀತ ಕಟ್ಟಿ ಅವರ ಕಂಠಸಿರಿಯಲ್ಲಿ ಮೂಡಿ ಬಂತು. ವೀಲ್ ಚೇರ್ ರೋಮಿಯೋ ಚಿತ್ರದ ಹಾಡು ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ಬಿ ಜೆ ಭರತ್ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಆಕಾಶ ಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಹಿರಿಯ ಬಹುಭಾಷಾ ನಟಿ ಹಾಗೂ ನಿರ್ಮಾಪಕಿ ಪಂಡರಿ ಬಾಯಿ ಅವರೊಂದಿಗೆ ಸಂದರ್ಶನ.
1: ಸವಿ ಸವಿ ನೆನಪು,
2: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
3: ಆತ್ಮೀಯ ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಿರಿಯ ಬಹುಭಾಷಾ ನಟಿ ಹಾಗೂ ನಿರ್ಮಾಪಕಿ ಪಂಡರಿಬಾಯಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಈಗ ಕೇಳಲಿದ್ದೀರಿ.
4: ನಮಸ್ಕಾರ ಪಂಡರಿಬಾಯಿ ಅವರೇ.
5: ನಮಸ್ಕಾರಮ್ಮ.
4: ಒಂದು ಮುಖ್ಯವಾದ ಪ್ರಶ್ನೆ
5: ಹೇಳಿ.
4: ಕನ್ನಡದ ಜನಪ್ರಿಯ ನಾಯಕ ನಟರು ಡಾಕ್ಟರ್ ರಾಜ್ಕುಮಾರ್,
5: ಹೌದು,
4: ತಮಿಳಿನಲ್ಲಿ ಶಿವಾಜಿ ಗಣೇಶನ್,
5: ಹೌದು,
4: ಇವರುಗಳ ಮೊದಲನೇ ಚಿತ್ರಕ್ಕೆ ನಾಯಕಿಯಾಗುವ ಸದವಕಾಶ ನಿಮ್ ಪಾಲಿಗೆ ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಜನಾ?
5: ನಿಜಾನೇ.
4: ಅದರ ಅನುಭವಗಳನ್ನ ಹೇಳ್ತಿರಲ್ವಾ?
5: ಹೇಳ್ತೇನಮ್ಮ. ಈ ಇಬ್ಬರು ನಟರ ಜೊತೆಯಲ್ಲಿ ಹೆಚ್ಚು ಕಡಿಮೆ ಒಂದೇ ಸಲ ಪಾತ್ರ ವಹಿಸುವ ಸದವಕಾಶ ನನಗೆ ಸಿಕ್ತು. ಆದರೆ ಆಗಷ್ಟು ಅನಿಸಿತ್ತೋ ಇಲ್ವೋ, ಈಗ ಮಾತ್ರ ನಾನು ಎಂಥ ಜನಪ್ರಿಯ ನಾಯಕರ ಮೊದಲನೇ ಚಿತ್ರಕ್ಕೆ ನಾಯಕಿಯಾಗಿದ್ದೆ ಅಂತ ನೆನೆಸ್ಕೊಂಡ್ರೆ ಸಾಕು, ತುಂಬಾ ಸಂತೋಷನೂ ಆಗುತ್ತೆ, ತುಂಬಾ ಹೆಮ್ಮೆನೂ ಅನಿಸುತ್ತೆ. ರಾಜ್ಕುಮಾರರು ಕೀರ್ತಿಯ ತುಟ್ಟ ತುದಿಯಲ್ಲಿದ್ರೂ ತುಂಬಿದ ಕೊಡ ತುಳುಕೊಲ್ಲ ಅನ್ನೋ ಹಾಗೆ ಇವತ್ತಿಗೂ ನನ್ನ ಮೇಲೆ ಅದೇ ಅಭಿಮಾನ, ಅದೇ ಪ್ರೀತಿ, ಅದೇ ಗೌರವ ಇಟ್ಕೊಂಡಿದ್ದಾರೆ. ಅದೇ ರೀತಿ ಶಿವಾಜಿ ಗಣೇಶನ್ ಅವರು ಕೂಡ ನನ್ನ ಇತ್ತೀಚೆಗೆ ಸಮಾರಂಭದಲ್ಲಿ ಭೇಟಿಯಾದಾಗ ರಜನಿಕಾಂತ್ ಅವರ ಹತ್ರ ಮಾತಾಡ್ತಿದ್ದ ಹಾಗೆ, ನೋಡಪ್ಪ ಇವಳು ನನ್ನ ಜೊತೆ ಮೊದಲು ನಾಯಕಿ, ಆಮೇಲೆ ಅಕ್ಕ, ಆಮೇಲೆ ತಂಗಿ, ತಾಯಿ, ಅತ್ತೆ, ಎಲ್ಲಾ ಪಾತ್ರಗಳು ಮಾಡಿದ್ದಾಳೆ, ಚಿತ್ರರಂಗದ ಒಬ್ಬಳೇ ಸಹೋದರಿ ಅಂದ್ರೆ ಇವಳೇ ನನಗೆ ಅಂತ ತುಂಬಾ ಅಭಿಮಾನದಿಂದ ಹೇಳಿದ್ರು.
4: ತುಂಬಾ ಸಂತೋಷ. ಈ ಚಿತ್ರರಂಗದಲ್ಲಿ ನಿಮ್ಮದು ಬಹಳ ವರ್ಷಗಳ ಅನುಭವ, ಅಂದಿಗೂ ಇಂದಿಗೂ ಅನೇಕ ವ್ಯತ್ಯಾಸಗಳನ್ನು ಕಂಡಿದ್ದೀರಿ, ಉತ್ತಮವಾದದ್ದು ಯಾವುದು ಅಂತ ಹೇಳ್ತೀರಿ?
5: ನನ್ನ ದೃಷ್ಟಿಯಲ್ಲಿ ಹಳೆ ಚಿತ್ರಗಳು, ಕಥೆ, ಸಂಭಾಷಣೆ, ಹಾಡುಗಳು ಪ್ರತಿಯೊಂದು ಉತ್ತಮ ಮಟ್ಟದಲ್ಲಿತ್ತು. ಈಗ ತಾಂತ್ರಿಕ ಮಟ್ಟದಲ್ಲಿ ತುಂಬಾನೇ ಮುಂದುವರೆದಿದೆ ಅನ್ನಿ, ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ಆಗ್ಬೇಕಲ್ವಾ, ಇದಕ್ಕೆ ಪ್ರೇಕ್ಷಕರು ಕಾರಣ ಅನ್ನಿ, ನಾವು ಅನುಸರಿಸಿಕೊಂಡು ಹೋಗಬೇಕಾಗಿದೆ ಅಷ್ಟೇ.
4: ಅಷ್ಟೇ ಪಂಡರಿಬಾಯಿ ಅವರೇ, ನಿಮ್ಮ ಈ ತಾರಾ ಜೀವನದಲ್ಲಿ ಮರೆಯಲಾಗದ ಘಟನೆಗಳೇನಾದರೂ ಸಂಭವಿಸಿದ್ರೆ ತಿಳಿಸ್ತೀರಾ?
5: ಘಟನೆಗಳು ಬೇಕಾದಷ್ಟಿವೆ, ಆದರೆ ನನ್ನಿಂದ ಇವತ್ತೂ ಮರೆಯೋಕ್ಕಾಗಲ್ಲ. ಅದೇನು ಅಂದ್ರೆ, ತಾನು ಗುಣಸಾಗರಿಯಲ್ಲಿ ಪಾತ್ರ ಮಾಡ್ತಿದ್ದಾಗ ನನಗೆ ಟೈಫಾಯ್ಡ್ ಆಗಿ ಶೂಟಿಂಗ್ ನಿಂತು ಹೋಯಿತು. ಆ ಚಿತ್ರದ ಪ್ರಾರಂಭದಲ್ಲಿ ನಾನು ಧರ್ಮಸ್ಥಳಕ್ಕೆ ಬಂದು ಸೇವೆ ಸಲ್ಲಿಸ್ತೀನಿ ಅಂತ ಹರಿಸಿಕೊಂಡಿದ್ದೆ, ಆದ್ರೆ ಹೋಗೋಕ್ಕಾಗಲಿಲ್ಲ, ಜ್ವರ ಬಂತು. ನನ್ನ ಶೂಟಿಂಗ್ಗಾಗಿ ಮಹಾನ್ ವ್ಯಕ್ತಿ ಗುಬ್ಬಿ ವೀರಣ್ಣ ಅವರು ಸಮಾಧಾನವಾಗಿಯೇ ನನಗಾ ಕಾಯ್ತಾ ಇದ್ರು. ನಾನು ಸ್ವಲ್ಪ ಗುಣವಾಗಿ ತಿರುಗಾಡೋ ಹಾಗೆ ಆದ ತಕ್ಷಣ ಶೂಟಿಂಗ್ ಇಟ್ಕೊಂಡ್ರು. ನಾನು ಅವ್ರ ಹತ್ರ ಮೊದಲು ಧರ್ಮಸ್ಥಳಕ್ಕೆ ಹೋಗಿ ಬರ್ತೀನಿ, ಮಾತು ಬಿಡ ಮಂಜುನಾಥ ಅಂತ ಗಾದೆನೇ ಇದೆ, ಒಮ್ಮೆ ಅವನ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂದ್ರೆ, ಅದಕ್ಕೆ ಅವರು ನಗ್ತಾ ಹೇಳಿದ್ರು, ಇಲ್ಲಮ್ಮ ದೇವ್ರೇನ್ ಸಿಟ್ಟಾಗಲ್ಲ, ಈ ಶೂಟಿಂಗ್ ಮುಗಿಸ್ಕೊಂಡು ಹೋಗ್ಬಾ ಅಮ್ಮ ಅಂದ್ರು. ನನಗ್ಯಾಕೋ ತುಂಬಾ ಬೇಸರ ಆಯ್ತು, ಮನಸ್ಸಿಲ್ಲದ ಮನಸ್ಸಿಂದ ಒಪ್ಕೊಂಡೆ. ಅವರು ಸಂತೋಷವಾಗಿ ಸ್ಟುಡಿಯೋಗೆ ಹೋದ್ರು. ಅಲ್ಲಿ ಒಂದು ಪವಾಡವೆ ಆಗಿತ್ತು, ಸೆಟ್ಟು ಕೆಲವು ಕಡೆ ಎಲ್ಲ ಗೆದ್ಲು ಹತ್ತಿ ಕೆಟ್ಟ ಹೋಗ್ಬಿಟ್ಟಿತ್ತು. ವೀರಣ್ಣ ಅವರು ಓಡ್ ಬಂದ್ರು, ಅಮ್ಮ ತಾಯಿ ನಿನ್ನ ಮಂಜುನಾಥನ್ ನೋಡ್ಬಾ ಅಮ್ಮ, ಆಮೇಲೆ ಶೂಟಿಂಗ್ ಇಟ್ಕೊಳ್ತೇವೆ ಅಂದ್ರು. ಆಗ ನನಗೆ ಸಮಾಧಾನ ಆಯ್ತು. ಈ ಘಟನೆ ನನ್ನ ಮನಸ್ಸಿನಲ್ಲಿ ಇನ್ನೂ ಅಚ್ಚಳಿದೆ, ಹಾಗೆ ಉಳಿದಿದೆ.
4: ತೆಲುಗು, ತಮಿಳು, ಹಿಂದಿ ಚಿತ್ರಗಳಲ್ಲೂ ಸಹ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದಿರಲ್ವಾ?
5: ಹೌದು.
4: ಅಲ್ಲಿನ ನಿಮ್ಮ ಅನುಭವ ಹೇಳ್ತೀರಾ?
5: ನನ್ನ ದೃಷ್ಟಿಕ್ಕೆ ಹಿಂದಿಲೂ ಅಷ್ಟೇ, ತೆಲುಗಿನಲ್ಲೂ ಅಷ್ಟೇ, ಎಲ್ಲರೂ ನನ್ನ ತುಂಬಾ ಪ್ರೀತಿಯಾಗಿ ಗೌರವವಾಗಿ ನೋಡ್ತಾ ಇದ್ರು. ಇನ್ನೊಂದು ವಿಶೇಷ ಏನು ಅಂದ್ರೆ, ನಾಯಕಿಗಿಂತ ತಾಯಿ ಪಾತ್ರದಲ್ಲಿ ನನ್ನನ್ನು ನೋಡಿದಾಗ ನಾಯಕರ ತಾಯಂದ್ರು ಮೂರ್ನಾಲ್ಕು ಜನ ಹೇಳಿದ್ದು ಇನ್ನೂ ನನಗೆ ಜ್ಞಾಪಕ ಇದೆ. ಅಮ್ಮ ನನ್ನ ಮಗನಿಗೆ ನೀನೇ ತಾಯಿನೋ ಅನ್ನೋ ಹಾಗಿದೆ, ನನಗಿಂತ ನೀನೇ ತಾಯಿ ಅಂದ್ರೆ ಒಪ್ಪುತ್ತೆ ಅಂತ ಹೇಳ್ತಿದ್ರು. ಆಗ ನನಗೆ ಎಷ್ಟು ಹೆಮ್ಮೆ ಆಗ್ತಿತ್ತು ಗೊತ್ತಾ.
4: ಮತ್ತೆ ನಿಮ್ಮ ವಿದ್ಯಾಭ್ಯಾಸ?
5: ಆಗಿನ ಕಾಲದಲ್ಲಿ ಮುಲ್ಕಿ ಪರೀಕ್ಷಾ ಆದ ತಕ್ಷಣ ಟೀಚರ್ ಕೆಲಸ ಸಿಗ್ತಿತ್ತು, ಅದಾದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಹೀಗೆ

0: ಓದ್ತಾ ಇದ್ರು ಓದೋರು. ಇಂಗ್ಲಿಷ್ ಕಲಿಯುವಾಗ ಗಂಡು ಹುಡುಗರು ಹೆಣ್ಣು ಹುಡುಗರು ಒಟ್ಟಿಗೆ ಸೇರಿ ಕಲಿಬೇಕಾಗ್ತಿತ್ತು.
1: ಅದೇ ಕೋ ಎಜುಕೇಶನ್.
0: ಹೌದಮ್ಮ, ಅದಕ್ಕೆ ನಮ್ ತಂದೆಯವರು ಓದಿದ್ ಸಾಕು, ಗಣ್ಯ ಕಾಗದ ಬರೆಯೋದಕ್ಕೋ ರಾಮಾಯಣ ಭಾರತ ಓದೋದಕ್ಕೋ ನೀನ್ ಕಲ್ತಿರೋ ಸಾಕು ಅಂತ ಓದಿಗೆ ಮುಕ್ತಾಯ ಹಾಕ್ಸಿದ್ರು. ಆಮೇಲೆ ಹರಿಕಥೆ ಹೇಳ್ಕೊಟ್ರು.
1: ಇಷ್ಟೊಂದು ಚಿತ್ರಗಳಲ್ಲಿ ಅಭಿನಯಿಸಿದಿರಿ, ನಿಮಗೆ ಅತ್ಯಂತ ತೃಪ್ತಿ ಕೊಟ್ಟಂತ ಪಾತ್ರಗಳು ಯಾವುದು ಅಂತ ಹೇಳ್ತೀರಾ?
0: ಹೇಳೋಕ್ ಹೋದ್ರೆ ಬೇಕಾದಷ್ಟಿವೆ. ಆದ್ರೆ ನನ್ನ ಮೊದಲನೇ ಚಿತ್ರ ಗುಣಸಾಗರಿ, ಆಮೇಲೆ ಬೇಡರ್ ಕಣ್ಣಪ್ಪ, ಸತ್ಯ ಹರಿಶ್ಚಂದ್ರ, ರೇಣುಕಾ ಮಹಾತ್ಮ್ಯ, ಆಗಂತೂ ಅಲ್ಲಿ ಎಲ್ಲಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಮ್ಮನವರಿಗೆ ಉಡಿಸಿದ ಸೀರೆ ನನಗೆ ಉಡಿಸಿ ಪ್ರಸಾದವಾಗಿ ಅದನ್ನು ಕೊಟ್ಟು ತುಂಬಾ ಗೌರವ ಕೊಟ್ರು. ಆ ಚಿತ್ರ ಎಷ್ಟೋ ಜನ ಬಿಡದೆ 100 ದಿವಸ ನೋಡಿದೀವಿ ಅಂತ ನನ್ನ ಹತ್ರ ಹೇಳ್ತಾ ಇದ್ರು. ಜೀವನ ಚೈತ್ರ ಪುನಃ ನನಗೆ ಅದೇ ತರ ನವಚೇತನ ಕೊಟ್ಟಿದೆ ಅಂದ್ರೆ ಸುಳ್ಳಾಗ್ಲಿಕ್ಕಿಲ್ಲ.

0: ಪಿಂಡ್ರಿಬಾಯಿ ಅವರೇ.
1: ಏನಮ್ಮ?
0: ಅಂದಿಗೆ ನಾಯಕಿಯಾಗಿ ನಟಿಸುತ್ತಿದ್ದ ನೀವು ಇಂದಿಗೆ ಅದೇ ನಾಯಕರ ತಾಯಿಯಾಗಿ ಅಭಿನಯಿಸುವಾಗಿನ ಅನುಭವ ಹೇಗನ್ಸುತ್ತೆ?
1: ನಾಯಕಿಯಾಗಿ ಮಾಡ್ತಿದ್ದಾಗ ಏನೋ ಒಂಥರ ಸಂಕೋಚ ನನ್ನಲ್ಲಿರ್ತಾ ಇತ್ತು. ಆದರೂ ಗೃಹಿಣಿಯ ಪಾತ್ರಗಳು ಸದಭಿರುಚಿಯ ಪಾತ್ರಗಳಾಗಿರ್ತಿತ್ತು. ಒಳ್ಳೆ ಗಂಭೀರ, ಗೌರವ, ಘನತೆ, ಆದರಣೀಯ, ಸುಸಂಸ್ಕೃತ ಪಾತ್ರಗಳು. ಅದೇ ರೀತಿ ಈಗ ತಾಯಿಯಾಗಿ ಮಾಡುವಾಗ ತುಂಬು ಹೃದಯದ ತಾಯಿನೇ ಆಗ್ಬಿಡ್ತೀನಿ ನಾನು. ಪ್ರಪಂಚದಲ್ಲಿ ತಾಯಿ ಸ್ಥಾನ ದೊಡ್ಡದಲ್ವಾ? ಅದಕ್ಕೆ ಏನೋ ನನಗೆ ತಾಯಿ ಪಾತ್ರ ಅಂದ್ರೆ ತುಂಬಾ ಇಷ್ಟ. ಇದಕ್ಕೂ ಒಂದು ಕಾರಣ ಇದೆ. ನಾನೊಮ್ಮೆ ಕಲ್ಕತ್ತಾಗೆ ಭಾವಿ ಚಿತ್ರದ 100ನೇ ದಿವಸ ಸಮಾರಂಭಕ್ಕೆ ಹೋದಾಗ ಶ್ರೀ ಶ್ರೀಮಾ ಚಿತ್ರ ನೋಡಕ್ ಹೋಗಿದ್ದೆ. ಅದು ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಯಾಗಿತ್ತು. ಒಮ್ಮೆ ಶಾರದಮ್ಮ ಅವರು ಭಾವಿ ಹತ್ರ ನೀರಿಗೆ ಹೋದಾಗ ಅಲ್ಲಿದ್ದ ಹೆಣ್ಣು ಮಕ್ಕಳು ಈಕೆ ನೋಡಿ ಪರಿತಾಪದಿಂದ, ಅಯ್ಯೋ ನೀನು ಎಷ್ಟು ಚೆನ್ನಾಗಿದ್ಯಮ್ಮ, ಮಹಾಲಕ್ಷ್ಮಿ ಆಗಿದ್ದೀಯ, ಇನ್ನೂ ನಿನಗೊಂದು ಮಗು ಆಗ್ಲಿಲ್ವೇ ಅಂತ ಬಹಳ ಪರಿತಾಪ ಪಟ್ರು. ಎಷ್ಟಂದ್ರು ಹೆಣ್ಣು ಜೀವ ಅಲ್ವಾ ಆಸೆ. ಪಾಪ ಅಲ್ಲಿಂದ ಮನೆಗೆ ಬಂದವರು ಅಳತಾ ಕೂತ್ಕೊಂಡ್ಬಿಟ್ರು. ರಾಮಕೃಷ್ಣರು ಮನೆಗೆ ಬಂದವರು ಯಾಕೆ ಮಾಡ್ತಾ ಇದ್ದೀಯಾ ಅಂತ ತುಂಬಾ ಗಾಬರಿಯಾಗಿ ಕೇಳಿದ್ರು. ಆಕೆ ವಿಷಯ ಹೇಳಿದಾಗ, ಅಯ್ಯೋ ಹುಚ್ಚಿ, ನಿನ್ ಹೆತ್ರ ಎಷ್ಟು ಮಕ್ಕಳನ್ನ ಹೆರಬಲ್ಲೆ? 10ಆ 15ಆ 20ಆ? ಎಲ್ಲಾ ಮಕ್ಕಳನ್ನು ನಿನ್ ಮಕ್ಕಳು ಅಂತ ತಿಳ್ಕೊ, ಆಗ ನೋಡು ಎಷ್ಟು ಮಕ್ಕಳಿಗೆ ನಿನ್ ತಾಯಿ ಆಗ್ತೀಯ ಅಂತ. ಅದು ಅವರಿಗೆ ನಿಜ ಅಂತ ಅನಿಸ್ತು. ಆಗಲಿಂದ ವಿವೇಕಾನಂದರಾದಿಯಾಗಿ ಎಲ್ಲಾ ಹುಡುಗರನ್ನು ತನ್ನ ಮಕ್ಕಳು ಅಂತ ತಾನೇ ತುಂಬಾ ಪ್ರೀತಿ ತೋರಿಸಿ ಆಧರಿಸ್ತಾ ಇದ್ರು. ಆ ಹುಡುಗರೆಲ್ಲ ಒಂದೇ ಸಲ ಬಂದು ಸುತ್ತಾಕೊಂಡ್ಬಿಟ್ಟು ರೌಂಡಾಗಿ ಅಮ್ಮ ಅಮ್ಮ ಅಂತಿದ್ರೆ ಆಕೆ ಪ್ರಪಂಚನೇ ಮರೆತು ಬಿಡ್ತಿದ್ರು. ಅದನ್ನ ನೋಡಿ ನನಗೂ ಅಮ್ಮ ಅಂತ ಅನ್ಸ್ಕೋಬೇಕು ಅಂತ ಆಸೆ ಆಯ್ತು. ನನ್ನ ಆಸೆನೂ ನೆರವೇರ್ತು. ನನಗೆ ಚಿತ್ರರಂಗದಲ್ಲಿ ಎಲ್ಲಾ ಒಳ್ಳೊಳ್ಳೆ ಮಕ್ಕಳು ಸಿಕ್ಕಿದ್ದಾರೆ. ಎಷ್ಟು ಜನರ ತಾಯಿ ಆಗಿದ್ದೀನಿ ನಾನು.
0: ಜೀವನ ಚೈತ್ರ ಈ ಚಿತ್ರದಲ್ಲಿ ನಿಮ್ಮ ಅಭಿನಯ ನಿಜಕ್ಕೂ ತುಂಬಾ ಶ್ಲಾಘನೀಯವಾದದ್ದು. ನಿಜವಾಗ್ಲೂ ನೀವು ಎಲ್ರಿಗೂ ತಾಯಿನೋ ಏನೋ ಅನ್ನೋ ಅಷ್ಟರ ಮಟ್ಟಿಗೆ ನೈಜತೆ ಇರುತ್ತೆ. ಮತ್ತೆ ಈ ಕಲೆಯನ್ನು ಹೇಗೆ ಕರಗತ ಮಾಡಿಕೊಂಡಿದ್ದೀರಿ ನೀವು?
1: ಅದು ದೈವದತ್ತವಾದಮ್ಮ, ನನಗದನ್ನ ಹೇಳೋಕೆ ಬರೋದಿಲ್ಲ. ಏನೋ ದೇವರ ಅನುಗ್ರಹ ಅಲ್ದಿದ್ರೆ ನನಗಷ್ಟು ಓದೂ ಇಲ್ಲ. ಏನೋ ಸಾಧಾರಣವಾಗಿ ಓದಿರೋದು. ಆದರೂ ಆ ದೈವಿಕವಾಗಿ ದೇವರು ಕೊಟ್ಟ ಅನುಗ್ರಹ ಅಂತಲೇ ನಾನು ತಿಳ್ಕೊಳ್ತಾ ಇದ್ದೀನಿ.
0: ಎಲ್ಲಕ್ಕಿಂತ ಹೆಚ್ಚಾಗಿ ತಾಯಿ ಹೃದಯ ಇದೆ, ಅದರಿಂದ ನೈಜತೆಯಿಂದ ಬಂದು ಬಿಡುತ್ತೆ ಅಲ್ವಾ? ಮತ್ತೆ ಪ್ರಶಸ್ತಿಗಳು ಪುರಸ್ಕಾರಗಳ ಬಗ್ಗೆ ಏನ್ ಹೇಳ್ತೀರಿ?
1: ಅದು ನಮಗೆ ಪ್ರೋತ್ಸಾಹ ಕೊಡೋದು. ನಾನು ಕೆಲವರು ಅದನ್ನ ಏನೋ ಅದೇನ್ ಮಹಾ ಅಂತ ಅಂತಾರೆ, ಆದ್ರೆ ನಾನು ಹಾಗನ್ನೋದಿಲ್ಲ. ಯಾಕಂದ್ರೆ ಅದ್ರಿಂದ ನಮ್ಗೆ ಎಷ್ಟೋ ಸಂತೋಷ ಆಗುತ್ತೆ. ಒಂದ್ ಸಣ್ಣದೊಂದು ಪುರಸ್ಕಾರ ಆಗಿದ್ರೂ ಅದನ್ನ ನಾವು ನೆನೆಸ್ಕೊಂಡ್ರೆ ಅದು ಎಷ್ಟು ಜನರ ಹೃದಯದಿಂದ ಬರುವಂತಹ ಒಂದು ಆಧಾರ ಅದು.
0: ಹೌದು,
1: ಅದನ್ನ ಹೆಮ್ಮೆ ಅಂದ್ರೆ ಹೆಮ್ಮೆಯಿಂದ ನಾನು ಅದನ್ನ ಪಡಿತೀನಿ. ಅದ್ರಲ್ಲಿ ನನಗೆ ಎಷ್ಟೋ ಸಂತೋಷ ಆಗುತ್ತೆ. ಸತ್ಯ ಹರಿಶ್ಚಂದ್ರ ಚಿತ್ರಕ್ಕೆ ನನಗೆ ಪ್ರಶಸ್ತಿ ಬಂದಾಗ ಅಂದಿನ ಪ್ರಧಾನಿ ಇಂದಿರಾಗಾಂಧಿಯವರ ಅಮೃತ ಹಸ್ತದಿಂದ ನಾನು ಸ್ವೀಕಾರ ಮಾಡಿದ್ದು ನನಗೆ ಅತ್ಯಂತ ಸಂತೋಷವಾದ ಸಂಗತಿ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಇಂದಿರಾಗಾಂಧಿಯವ್ರನ್ನ ಎದುರುಗು ನೋಡಬೇಕು ಅಂತ ತುಂಬಾ ನನಗೆ ಹುಚ್ಚಿತ್ತು. ನನ್ನ ಆಸೆ ದೇವರು ನೆರವೇರಿಸಿದ. ಅದೂ ಅಲ್ಲದೆ ಇನ್ನು ಪುಟ್ಟಣ್ಣಾಜಿಯವರ ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ ಮೊದಲಾದ ಹಲವು ಚಿತ್ರಗಳ ಅಭಿನಯಕ್ಕೆ ಪ್ರಶಸ್ತಿಗಳು ಬಂದಿವೆ.
0: ಪಂಡ್ರಿಬಾಯಿ ಅವರೇ, ನೀವು ಅನೇಕ ಚಿತ್ರಗಳ ನಿರ್ಮಾಪಕಿಯೂ ಆಗಿದ್ದೀರಿ. ನಿರ್ಮಾಪಕಿಯಾಗಿ ನಿಮ್ಮ ಅನುಭವವೇನು ಅಂತ ತಿಳಿಸ್ತೀರಾ?
1: ಸಂತ ಸಖು, ರಾಯರ ಸೊಸೆ, ಅನುರಾಧ, ಅನ್ನಪೂರ್ಣ, ಮುಗಿಯದ ಕಥೆ, ಕೆರಳದ ಸಿಂಹ, ಇನ್ನೂ ಕೆಲವು ತಮಿಳು ತೆಲುಗು ಚಿತ್ರಗಳನ್ನು ತಯಾರಿಸಿದ್ದೇನೆ. ಚಿತ್ರ ನಿರ್ಮಾಪಕರಿಗೆ ಸೋಲು ಗೆಲುವು ಎರಡೂ ಇದೆ. ಇದಕ್ಕೆ ನಾನೂ ಹೊರತಲ್ಲ. ಇದರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾದ್ದು ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ.
0: ಈಗಿನ ಪೀಳಿಗೆಯವರಿಗೆ ಹಿರಿಯ ನಟಿಯಾಗಿ ಹಿರಿಯ ಕಲಾವಿದೆಯಾಗಿ ನಿಮ್ಮ ಸಂದೇಶವೇನು ಪಂಡ್ರಿಬಾಯಿ ಅವರೇ?
1: ಮೊದಲು ಸ್ಥಾನಕ್ಕೆ ಗೌರವ, ಶಿಸ್ತು, ಶ್ರದ್ಧೆ ಇರಬೇಕು ಅಂತ ನಾನು ಕೇಳಿಕೊಳ್ಳೋದು. ಯಾಕೆ ಅಂದ್ರೆ ಕಲೆ ಅಂದ್ರೆ ದೇವರ ಸಮಾನ. ಯಾವ ವೃತ್ತಿಯೇ ಆದರೂ ಸರಿ ಅದರಲ್ಲಿ ಭಕ್ತಿ ಇರಬೇಕು, ಆಗಲೇ ಅದಕ್ಕೆ ನಿಜವಾದ ಬೆಲೆ ತೃಪ್ತಿ ಸಿಗೋದು ಅಂತ ನನ್ನ ಭಾವನೆ.
0: ತುಂಬಾ ಚೆನ್ನಾಗಿ ಹೇಳಿದ್ರಿ ಪಂಡ್ರಿಬಾಯಿ ಅವರೇ.
1: ಏನಮ್ಮ,
0: ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊತ್ತು ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸಿಕೊಟ್ಟು ನಿಮ್ಮ ಆಸೆ ಆಕಾಂಕ್ಷೆಗಳು ಏನೇ ಇದ್ರೂ ಅದು ಫಲಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮ್ಮ ಶ್ರೋತೃಗಳೊಂದಿಗೆ ಮತ್ತೆ ನಮ್ಮೊಂದಿಗೆ ಇಷ್ಟೊತ್ತು ನೀವು ಕಳೆದಿದ್ದಕ್ಕಾಗಿ ಕೃತಜ್ಞತೆಗಳು. ನಮಸ್ಕಾರ.
1: ನನಗೂ ತುಂಬಾ ದಿನದಿಂದ ನಿಮ್ಮ ಭೇಟಿ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಕಾರ್ಯಕಾರಣಗಳಿಂದ ಇಷ್ಟು ದಿನ ಸಾಧ್ಯವಾಗಲಿಲ್ಲ. ಮಾತಾಡೋದು ಎಷ್ಟೋ ಇದೆ ಆದರೆ ವೇಳೆ ಇಲ್ಲ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕೊಂಬುರಂಬೆಗಳು ಬಿಳಲುಗಳು, ಪರಮಪದದಲ್ಲಿ ನೋಡು ಬೇರುಗಳ್ ವ್ಯೋಮದಲ್ಲಿ ಧರೆಗಿಳಿದ ಕೊಂಬುರಂಬೆಗಳು ಬಿಳಲುಗಳು. ಚಿರಜೀವಿ ರೋಕ್ಷವಿದು ವಿಶ್ವಜೀವಾಶ್ವತ್ಥ ಪರಕಿಸದರರ್ಥವನು ಮಂಕುತಿಮ್ಮ. ಚಿರಜೀವಿ ರೋಕ್ಷವಿದು ವಿಶ್ವಜೀವಾಶ್ವತ್ಥ ಪರಕಿಸದರರ್ಥವನು ಮಂಕುತಿಮ್ಮ.

ಸಂಸಾರವನ್ನು ಅಶ್ವತ್ಥಕ್ಕೆ ಹೋಲಿಸುತ್ತಾರೆ, ಪರಿವರ್ತನೆಗೆ ಹೋಲಿಸುತ್ತಾರೆ. ಕ್ಷಣ ಕ್ಷಣಕ್ಕೂ ಬದಲಾವಣೆಗೆ ಒಳಪಟ್ಟದ್ದು ಸಂಸಾರ. ಜಗತ್ತು, ಜೀವ ಮತ್ತು ಈಶ್ವರ, ಇವುಗಳ ಸಂಬಂಧವನ್ನು ತಿಳಿಸುವುದಕ್ಕೆ ಉಪನಿಷತ್ತು, ಭಗವದ್ಗೀತೆಯು ಒಂದು ರೂಪಕವನ್ನು ಉಪಯೋಗಿಸಿಕೊಂಡಿದೆ. ಅದೇ ಅಶ್ವತ್ಥನ ರೂಪಕ. ನಾವು ನೋಡುವ ಅಶ್ವತ್ಥ ವೃಕ್ಷಕ್ಕೆ ಭೂಮಿಯಲ್ಲಿ ಬೇರುಗಳು ಇರುತ್ತವೆ, ಮೇಲೆ ಮರದ ಕೊಂಬೆರೆಂಬೆಗಳು ಹರಡಿರುತ್ತವೆ. ಈ ಬ್ರಹ್ಮ ಅಶ್ವತ್ಥಕ್ಕಾದರೂ ಬೇರುಗಳು ಮೇಲುಗಡೆ ಇವೆ, ಪರಮಪದಲ್ಲಿ ಅಂದರೆ ಪರತತ್ವದಲ್ಲಿ. ಅಲ್ಲಿಂದ ಕೆಳಗೆ ಅದರ ಕೊಂಬೆರೆಂಬೆಗಳು, ಬೀಳಲುಗಳು ಹರಡಿವೆ. ಈ ವೃಕ್ಷಕ್ಕೆ ಸಾವೆಂಬುದಿಲ್ಲ, ಅದು ಚಿರಂಜೀವಿಯಾದ ವೃಕ್ಷ. ಅದುವೇ ವಿಶ್ವ ಜೀವಾಶ್ವತ್ಥ. ದಶ ಪ್ರಪಂಚವೆಂದರೆ ನಮ್ಮ ಶಾರೀರಿಕ, ಮಾನಸಿಕ, ಬೌದ್ಧಿಕ ಅನುಭವಗಳು. ಇವುಗಳು ಕಾರ್ಯವಾದರೆ ಇವುಗಳಿಗೆ ಕಾರಣವಾದ ಯಾವುದೋ ಒಂದು ಶಕ್ತಿ ಇರಲೇಬೇಕು. ಕಾರಣವು ಕಾರ್ಯದಲ್ಲಿ ಹಾಸುಹಕ್ಕಾಗಿ ಇರಲೇಬೇಕು. ಇಲ್ಲಿರುವ ಜೀವರಾಶಿಗಳನ್ನು ಕ್ಷರ ಪುರುಷರೆಂದು, ಜೀವೋತ್ಪತ್ತಿಗೆ ಕಾರಣವಾದ ಮಾಯನ್ನು ಅಕ್ಷರ ಪುರುಷನೆಂದು, ಇವೆರಡಕ್ಕೂ ಅಧಿಷ್ಠಾನವಾಗಿರುವ ಪರಬ್ರಹ್ಮನನ್ನು ಪುರುಷೋತ್ತಮನೆಂದು ಸೂಚಿಸಲಾಗಿದೆ. ಅಶ್ವತ್ಥ ವೃಕ್ಷವೆಂದರೆ ಆಲದ ಮರವಲ್ಲ. ಅಶ್ವತ್ಥ ಎನ್ನುವ ಶಬ್ದಕ್ಕೆ ತಾತ್ವಿಕವಾದ ಅರ್ಥವಿದೆ. ಶ್ವಃ ನ ತಿಷ್ಠತಿ ಇತಿ ಅಶ್ವತ್ಥ ಎಂದರೆ ನಾಳೆ ತನಕ ಯಾವುದು ಉಳಿಯೋದಿಲ್ಲವೋ ಅದು ಅಶ್ವತ್ಥ. ಅಂದರೆ ಸಂಸಾರವು ಕ್ಷಣಭಂಗುರವಾದುದು ಎಂದರ್ಥ. ಸಂಸಾರವನ್ನೂ ಕೂಡ ಜ್ಞಾನ ಖಡ್ಗದ ಮೂಲಕ ಕಡಿದು ಹಾಕಲು ಸಾಧ್ಯವಿರುವುದರಿಂದ ಅದನ್ನು ವೃಕ್ಷಕ್ಕೆ ಹೋಲಿಸಲಾಗಿದೆ. ವೃಶ್ಚನಾತ್ ವೃಕ್ಷ ಅಂದರೆ ಯಾವುದನ್ನು ಕಡಿದು ಹಾಕಬಹುದೋ ಅದಕ್ಕೆ ವೃಕ್ಷ ಎಂದು ಹೆಸರು. ಇತಿಹಾಸದ ಪುಸ್ತಕಗಳಲ್ಲಿ ದೊಡ್ಡ ದೊಡ್ಡ ರಾಜರ ವಂಶ ಪರಂಪರೆಯನ್ನು ವೃಕ್ಷಕ್ಕೆ ಹೋಲಿಸಲಾಗಿದೆ. ವಂಶದ ಮೂಲ ಪುರುಷನಿಂದ ವಂಶ ವೃಕ್ಷವು ಕೆಳಗಿಳಿದು ಬಂದಿದೆ ಎಂದು ಹೇಳುವ ಕ್ರಮವಿದೆ. ಇದೇ ರೀತಿ ನಮ್ಮ ಸಂಸಾರ ವೃಕ್ಷವು ಅವ್ಯಕ್ತನಾಗಿರುವ ಪರಮಾತ್ಮನಿಂದ ಕೆಳಗಿಳಿದು ಬಂದಿದೆ. ವೃಕ್ಷಕ್ಕೆ ಬೇರು ಆಧಾರವಾಗಿರುವಂತೆ ಸಂಸಾರದ ನಮ್ಮ ಎಲ್ಲ ಅನುಭವಗಳಿಗೆ ಆತ್ಮನೇ ಆಧಾರನು.

ಜೀವನದ ಮೂಲ ಮೇಲಿಹುದು ಪರಮೋರ್ಧ್ವದಲ್ಲಿ ತೀವಿರ್ಪುದದು ಕೆಳಗೆ ನಮ್ಮ ಲೋಕದಲ್ಲಿ. ಜೀವನದ ಮೂಲ ಮೇಲಿಹುದು ಪರಮೋರ್ಧ್ವದಲ್ಲಿ ತೀವಿರ್ಪುದದು ಕೆಳಗೆ ನಮ್ಮ ಲೋಕದಲ್ಲಿ. ನಾವದರ ಕಡ್ಡಿಯಲೆ ಚಿಗುರುವೆವು ಬಾಡುವೆವು ಸಾವು ಮರಕ್ಕೇನಿಲ್ಲ ಮಂಕುತಿಮ್ಮ. ನಾವದರ ಕಡ್ಡಿಯಲೆ ಚಿಗುರುವೆವು ಬಾಡುವೆವು ಸಾವು ಮರಕ್ಕೇನಿಲ್ಲ ಮಂಕುತಿಮ್ಮ.

0: ಅಶ್ವತ್ಥ ವೃಕ್ಷದ ವೈಶಿಷ್ಟ್ಯವೆಂದರೆ ಇದರ ಬೇರು ಮೇಲುಗಡೆ ಎಲ್ಲೋ ನಮ್ಮ ಕೈಗೆ ಕಣ್ಣಿಗೆ ಸಿಕ್ಕುವಂತಿಲ್ಲ, ಕೊಂಬೆಗಳು ನಮಗೆ ಎಟುಕುವಂತಿವೆ. ಎಂದರೆ ಜಗತ್ತಿನ ಸಮಸ್ತ ಸಾಮಗ್ರಿಯು ಈ ವೃಕ್ಷದ ಕೊಂಬೆ ರೆಂಬೆ ಎಲೆಗಳು. ಇಲ್ಲಿ ಈ ಎಲೆಗಳು ಬಾಡಿ ಹೋಗಬಹುದು, ರೆಂಬೆ ಕೊಂಬೆಗಳು ಒಣಗಿ ಹೋಗಬಹುದು, ಆದರೆ ಮರ ಯಾವಾಗಲೂ ಇರುವುದು, ಅದು ಎಂದಿಗೂ ವಿಕಾರ ಪಡದೆ ನಷ್ಟವಾಗದೇ ಇದೆ. ಪರಮ ಸುಖವು ಪ್ರಾಪ್ತವಾಗುವುದು ಪರಮಾನಂದ ಸ್ಥಿತಿಯಲ್ಲಿ ಮಾತ್ರ. ಈ ಜೀವನವೆಂಬ ಮರಕ್ಕೆ ಸಾವಿಲ್ಲ, ಸೃಷ್ಟಿಯಲ್ಲಿ ಬದಲಾವಣೆ ಸಾಧ್ಯ, ಪರಬ್ರಹ್ಮನಲ್ಲಿ ಬದಲಾವಣೆ ಇಲ್ಲ. ಊರ್ಧ್ವ ಈ ಶಬ್ದವನ್ನು ನಿತ್ಯ ಜೀವನದಲ್ಲಿ ನಾವು ವ್ಯಾವಹಾರಿಕ ಭಾಷೆಯಲ್ಲಿ ಉಪಯೋಗಿಸಬಹುದು. ಮೇಲಿನವರ ಆದೇಶದಂತೆ, ಮೇಲಿನ ದರ್ಜೆ, ಉನ್ನತ ಅಧಿಕಾರಿಗಳು ಎಂದು ನಾವು ಹೇಳುವಾಗ ಮೇಲೆ ಅಥವಾ ಉನ್ನತ ಎಂಬ ಶಬ್ದಕ್ಕೆ ಶ್ರೇಷ್ಠ ಎಂಬ ಅರ್ಥವನ್ನು ಕೊಡುತ್ತೇವೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಸಂಸಾರ ವೃಕ್ಷಕ್ಕೆ ಶ್ರೇಷ್ಠವಾದ ಒಂದು ವಸ್ತು ಬೇರಿನ ರೂಪದಲ್ಲಿದೆ ಎಂದು ಅರ್ಥವಾಗುವುದು. ಪರಮಾತ್ಮನು ಸಂಸಾರ ವೃಕ್ಷಕ್ಕೆ ಮೂಲ ಪುರುಷನು. ಅವನ ಬೆಳಕಿನಲ್ಲಿ ನಮ್ಮ ಶರೀರ, ಮನಸ್ಸು, ಬುದ್ಧಿಗಳು ಕೆಲಸ ಮಾಡುವು. ಪರಮಾತ್ಮನು ಸಂಸಾರ ವೃಕ್ಷದ ಬೇರು ಮಾತ್ರವಲ್ಲ, ಪೋಷಕನೂ ಕೂಡ. ಅಶ್ವತ್ಥವೃಕ್ಷವು ದೀರ್ಘಕಾಲ ಬಾಳುವಂಥ ವೃಕ್ಷ, 3-4 ತಲೆಮಾರಿನ ತನಕ ಬದುಕುತ್ತದೆ ಅಂತ ಕೇಳಿದ್ದೇವೆ. ಇದೇ ರೀತಿ ನಮ್ಮ ಸಂಸಾರವೂ ಕೂಡ ಅನಾದಿ ಕಾಲದಿಂದ ನಡೆದು ಬರುತ್ತಿದ್ದು ಅತೀ ದೀರ್ಘಕಾಲದವರೆಗೆ ಇರುತ್ತದೆ. ಒಂದು ಮರವನ್ನು ಎಲೆಗಳು ಪೋಷಿಸಿ ಕಾಪಾಡುವಂತೆ ವೇದದ ಆದಿಭಾಗವು ಸಂಸಾರ ವೃಕ್ಷವನ್ನು ಪೋಷಿಸುತ್ತದೆ. ಎಲೆಗಳನ್ನು ಕಡಿದು ಹಾಕಿದಾಗ ವೃಕ್ಷವು ತಾನಾಗಿ ಸಾಯುತ್ತದೆ. ಹೇಗೋ ಹಾಗೇ ಪ್ರವೃತ್ತಿ ಮಾರ್ಗವು ಸಾಕಾಗಿ ಮನಸ್ಸು ನಿವೃತ್ತಿ ಮಾರ್ಗದ ಕಡೆಗೆ ತಿರುಗಿದಾಗ ಸಂಸಾರ ವೃಕ್ಷವು ನಾಶವಾದಂತೆ. ಯಾರು ಈ ವೃಕ್ಷವನ್ನು ಮೂಲಸಹಿತವಾಗಿ ತಿಳಿದುಕೊಳ್ಳುತ್ತಾನೋ ಅವನು ತತ್ವವೇತ್ತನಾಗುತ್ತಾನೆ. ಮತ್ತೆ ತಿಳಿಯಬೇಕಾದ ಏನೂ ಉಳಿಯುವುದಿಲ್ಲ.
1: ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

0: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:35 ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು.
1: ಮಾದಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತೆಲಂಗಾಣದಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಮೂಲಸೌಕರ್ಯ ಮತ್ತು ಕೈಗಾರಿಕಾ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಈ ಯೋಜನೆಗಳು ಸಂಪರ್ಕಗಳನ್ನು ಬಲಪಡಿಸುವುದು, ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವುದು, ಸುರಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಜನರಿಗೆ ಉತ್ತಮ ಪ್ರಯಾಣ ಅನುಭವ ಒದಗಿಸುವ ಗುರಿ ಹೊಂದಿದೆ. ಹೈದರಾಬಾದ್ ಅಂತಾರಾಷ್ಟೀಯ ಸಮಾವೇಶ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತೆಲಂಗಾಣ ರಾಜ್ಯಪಾಲ ಶಿವಪ್ರತಾಪ್ ಶುಕ್ಲಾ, ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಮತ್ತು ಹಿರಿಯ ನಾಯಕರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳಿಂದಾಗಿ ಪಶ್ಚಿಮ ಸಂಘರ್ಷದಿಂದ ಉದ್ಭವಿಸಿರುವ ಇಂಧನ ಬಿಕ್ಕಟ್ಟನ್ನು ಭಾರತ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿದೆ ಎಂದು ಹೇಳಿದರು. ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಪ್ರಮುಖ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ಪ್ರಧಾನಿಯವರು ವಾರಂಗಲ್ನಲ್ಲಿ ಸುಮಾರು 1,700 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾದ ಪಿಎಂ ಮಿತ್ರ ಪಾರ್ಕ್ ಅನ್ನು ಉದ್ಘಾಟಿಸಿದರು. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯಗಳ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ

ಸ್ವಚ್ಛತೆ ಬಗ್ಗೆ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಅಸ್ಸಾಂನಲ್ಲಿ ಹಿರಿಯ ನಾಯಕ ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರು ಬಿಜೆಪಿ ಶಾಸಕಾಂಗ ಪಕ್ಷ ಹಾಗೂ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಗುವಾಹಟಿಯಲ್ಲಿ ಇಂದು ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದಲ್ಲಿ ರಂಜಿತ್ ಕುಮಾರ್ ದಾಸ್, ಬಿಸ್ವಜಿತ್ ಡೈಮರಿ, ಅಜಂತಾ ನಿಯೋಗ್, ರಾಜದೀಪ್ ರಾಯ್, ಅಶೋಕ್ ಸಿಂಘಾಲ್ ಮತ್ತು ಪಿಜುಷ್ ಹಜಾರಿಕಾ ಸೇರಿ ಒಟ್ಟು 8 ಬಿಜೆಪಿ ಶಾಸಕರು ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾವಕ್ಕೆ ಹಾಜರಿದ್ದ ಇತರ ಶಾಸಕರು ಅನುಮೋದಿಸಿದರು. ನಂತರ 10 ಎಜಿಪಿ ಶಾಸಕರು ಮತ್ತು ಬಿಪಿಎಫ್ ಶಾಸಕರ ಸಮ್ಮುಖದಲ್ಲಿ ಎಜಿಪಿ ನಾಯಕ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರಿಹಾನ್ ಡೈಮರಿ ಅವರು ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರ ಹೆಸರನ್ನು ಎನ್ಡಿಎ ನಾಯಕರಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾಪಗಳನ್ನು ಅನುಸರಿಸಿ ಬಿಜೆಪಿ ಕೇಂದ್ರ ವೀಕ್ಷಕ ಜೆಪಿ ನಡ್ಡಾ ಅವರು ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಬಿಜೆಪಿ ಮತ್ತು ಎನ್ಡಿಎ ನಾಯಕರಾಗಿ ಅಧಿಕೃತವಾಗಿ ಘೋಷಿಸಿದರು. ಬಳಿಕ ಶರ್ಮಾ ಅವರು ಲೋಕಭವನದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರನ್ನು ಭೇಟಿಯಾಗಿ 102 ಶಾಸಕರ ಸಹಿಯೊಂದಿಗೆ ಸರ್ಕಾರ ರಚನೆಗೆ ಪ್ರಸ್ತಾವನೆಯನ್ನು ಔಪಚಾರಿಕವಾಗಿ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ನಟ ಸಿ ಜೋಸೆಫ್ ವಿಜಯ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಅವರೊಂದಿಗೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಲಕ್ಷಾಂತರ ಅಭಿಮಾನಿಗಳು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಚೆನ್ನೈನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅವರು ಜೋಸೆಫ್ ವಿಜಯ್ ಅವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಅವರೊಂದಿಗೆ ಎನ್ ಆನಂದ್, ಕೆಜಿ ಅರುಣ್ರಾಜ್, ಕೆಎ ಸೆಂಗೋಟ್ಟಯ್ಯನ್, ಆಧವ್ ಅರ್ಜುನ್, ಸಿಟಿಆರ್ ನಿರ್ಮಲ್ ಕುಮಾರ್, ಎ ರಾಜಮೋಹನ್, ಕೆಟಿ ಪ್ರಭು ಮತ್ತು ಎಸ್ ಕೀರ್ತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. 234 ಸದಸ್ಯ ಬಲದ ತಮಿಳುನಾಡು ವಿಧಾನಸಭೆಯಲ್ಲಿ 108 ಸ್ಥಾನಗಳಲ್ಲಿ ಗೆದ್ದಿರುವ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಫಲಿತಾಂಶದ ಬಳಿಕ ನಡೆದ ಬೆಳವಣಿಗೆಗಳ ನಂತರ ಕಾಂಗ್ರೆಸ್ನ 5 ಹಾಗೂ ಸಿಪಿಐ, ಸಿಪಿಐಎಂ, ವಿಸಿಕೆ ಹಾಗೂ ಐಯುಎಂಎಲ್ ತಲಾ 2 ಶಾಸಕರ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ ರಚನೆ ಮಾಡಿದ್ದಾರೆ. ಇದೇ ತಿಂಗಳ 13ರಂದು ವಿಜಯ್ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸಲಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮದ ಬಳಿಕ ರಾಜ್ಯಾದ್ಯಂತ ಎಲ್ಲ ಮನೆಗಳಿಗೂ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡುವ ಖಾತರಿ ಯೋಜನೆಗೆ ಅವರು ಸಹಿ ಹಾಕಿದರು. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಿದ್ದು 6 ಬಿಜೆಪಿ ನಾಯಕರು ಸಚಿವರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲಖನೌ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಭೂಪೇಂದ್ರ ಚೌಧರಿ ಮತ್ತು ಬಿಜೆಪಿ ನಾಯಕ ಮನೋಜ್ ಪಾಂಡೆ ಅವರು ಸಂಪುಟ ಸಚಿವರಾಗಿದ್ದಾರೆ. ರಾಜ್ಯ ಸಚಿವರಾದ ಅಜಿತ್ ಪಾಲ್ ಸಿಂಗ್ ಮತ್ತು ಸೋಮೇಂದ್ರ ತೋಮರ್ ಅವರಿಗೆ ಬಡ್ತಿ ನೀಡಿ ಸ್ವತಂತ್ರ ಖಾತೆ ನೀಡಲಾಗಿದೆ. ಈ ನಡುವೆ ಕೃಷ್ಣ ಪಾಸ್ವಾನ್, ಸುರೇಂದ್ರ ದಿಲೇರ್, ಹಂಸರಾಜ್ ವಿಶ್ವಕರ್ಮ ಮತ್ತು ಕೈಲಾಶ್ ರಾಜಪೂತ್ ಅವರು ರಾಜ್ಯ ಸಚಿವರಾಗಿ ಯೋಗಿ ಆದಿತ್ಯನಾಥ್ ಅವರ ಸಂಪುಟ ಸೇರ್ಪಡೆಯಾಗಿದ್ದಾರೆ. ಇತ್ತೀಚಿನ ವಿಸ್ತರಣೆಯೊಂದಿಗೆ 403 ಸದಸ್ಯರ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಸಚಿವ ಸಂಪುಟದ ಬಲವು 60ಕ್ಕೆ ತಲುಪಿದೆ. ಇದು ಗರಿಷ್ಠ ಅನುಮತಿಸಲಾದ ಸಂಖ್ಯೆಯಾಗಿದೆ. ಸಂಭವನೀಯ ಪ್ರವಾಹ ಮತ್ತು ಉಷ್ಣ ಅಲೆಯ ಪರಿಸ್ಥಿತಿಗಳನ್ನು ಎದುರಿಸಲು ದೇಶದ ಸನ್ನದ್ಧತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪರಿಶೀಲಿಸಿದರು. ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಜೀವಹಾನಿ ತಡೆ ಮತ್ತು ಕನಿಷ್ಠ ಆಸ್ತಿ ಹಾನಿಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕಾ ವ್ಯವಸ್ಥೆಗಳು, ಸಂಪನ್ಮೂಲ ನಿಯೋಜನೆ ಮತ್ತು ಅಂತರ್ ಸಚಿವಾಲಯಗಳ ಸಮನ್ವಯವನ್ನು ಪರಿಶೀಲಿಸಿದರು. ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳ ರಕ್ಷಣೆ, ನದಿ ನಿರ್ವಹಣಾ ಉಪಕ್ರಮಗಳು ಮತ್ತು ಮುನ್ಸೂಚನೆಯಲ್ಲಿ ವೈಜ್ಞಾನಿಕ ಪ್ರಗತಿ ಸೇರಿದಂತೆ ದೇಶಾದ್ಯಂತ ಕೈಗೊಳ್ಳಲಾಗುತ್ತಿರುವ ದೀರ್ಘಕಾಲೀನ ಪ್ರವಾಹ ತಗ್ಗಿಸುವ ಕ್ರಮಗಳ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. 1951ರಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ

ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯ ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸೋಮನಾಥ ಅಮೃತ ಪರ್ವ ಆಚರಿಸಲು ಸಜ್ಜಾಗಿದೆ. ಇನ್ನೊಂದೆಡೆ ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ದಿನದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳಿಂದ ಗೆಲುವು ಸಾಧಿಸಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ತಾಯಂದಿರ ದಿನದ ಸಂದರ್ಭದಲ್ಲಿ ಮುಂಬೈನಲ್ಲಿ ಇಂದು ತಾಯಿ ಪೌಷ್ಟಿಕಾಂಶ ಕಿಟ್ಗಳನ್ನು ವಿತರಿಸಿದರು. ಈ ವೇಳೆ ನವಜಾತ ಶಿಶುಗಳ ಆರೋಗ್ಯ ಮತ್ತು ಯೋಗಕ್ಷೇಮ ಖಚಿತಪಡಿಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದರು. ಉತ್ತರ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗರ್ಭಧಾರಣೆಯ ಅಂತಿಮ ಹಂತಗಳಲ್ಲಿ ಮಹಿಳೆಯರ ಪೌಷ್ಟಿಕಾಂಶ ಮತ್ತು ಅಗತ್ಯಗಳನ್ನು ಹಾಗೂ ನವಜಾತ ಶಿಶುಗಳ ತಕ್ಷಣದ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಕಿಟ್ಗಳನ್ನು ತಯಾರಿಸಲಾಗಿದೆ ಎಂದು ಹೇಳಿದರು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯಾ ಮತ್ತು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮಿಯಾಮಿಯಲ್ಲಿ ಕತಾರ್ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ ಥಾನಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಮುಂಬೈ ಇಂಡಿಯನ್ಸ್ ವಿರುದ್ದ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. 7:36:32. ಸೇಫ್ ಡ್ರೈವ್ ಗಾನಬಜಾನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಇವತ್ತಿನ ಸೇಫ್ ಡ್ರೈವ್ ಗಾನಬಜಾನ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಹಾಡುಗಳ ಜೊತೆಗೆ ಮಾಹಿತಿ ಇಷ್ಟ ಆಯಿತು ಅಂತ ಸಾಕಷ್ಟು ಜನ ನಮ್ಮ ಪ್ರೀತಿಯ ಕೇಳುಗರು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರ್ಯಾರು ಏನೇನು ಸಂದೇಶ ಕಳಿಸಿದ್ದಾರೆ ಅಂತ ನೋಡೋಣ. ಅದಕ್ಕೂ ಮುಂಚೆ ರಕ್ಕಸಪುರದೊಳ್ ಚಿತ್ರದ ಹಾಡನ್ನು ಕೇಳೋಣ. ಪ್ರೇಮ್ ಅವರು ಹಾಡಿರುವ ಗೀತೆ ಇದು. ಅರ್ಜುನ್ ಜನ್ಯ ಅವರ ಸಂಗೀತವಿದೆ. ಗೀತೆಯನ್ನು ಬರೆದವರು ಕ್ರಾಂತಿ ಕುಮಾರ್.

ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಯಾರ್ಯಾರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದ ಶ್ರೀಶೈಲ ತೇಲಿ ಆದಿತ್ಯ ಮತ್ತು ಶಿವಲೀಲಾ ಅವರ ಸಂದೇಶ ಬಂದಿದೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ ಗುಮ್ಮಟಿ ಅವರು, ಹಾಲೇಶಪ್ಪ ಅವರು ಹಿರೇಹಡಗಲಿ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ ವಾಣಿಶ್ರೀ ವಿನೋದ್ ಅವರು ಸಹ ಸಂದೇಶ ಕಳಿಸ್ಕೊಟ್ರೆ, ಹನುಮಂತಪ್ಪ ಹುಲಗಮ್ಮನವರ್ ಅಕ್ಷಯ್ ಪಾರ್ಕ್ ಕುಕ್ಕುಲ್ ರಸ್ತೆ ಹುಬ್ಬಳ್ಳಿಯಿಂದ, ನಾಗೇಂದ್ರ ಅವರು ತಾವರಕೆರೆ ಕುಣಿಗಲ್ಲಿಂದ ಸಂದೇಶ ರವಾನಿಸಿದ್ದಾರೆ. ತೀರ್ಥೇಶ್ ಅವರ ಸಂದೇಶ ಬಂದಿದೆ ಚನ್ನಪಟ್ಟಣದಿಂದ. ಆನಂದ ಕುಲಕರ್ಣಿ ಸುಲೇಪೇಟ್ ಇಲ್ಲಿಂದ, ನಾಗರಾಜ್ ಶರ್ಮಾ ಅವರು ಗುಳೇದ ಗುಡ್ಡದಿಂದ, ವಿರೂಪಾಕ್ಷಪ್ಪ ಅವರು ಕೌಸಲ್ಯವರು ಬನಶಂಕರಿಯಿಂದ, ಇಂಡಿ ತಾಲೂಕು ಹಿಂಗಣಿ ಗ್ರಾಮದ ಚಿದಾನಂದ ಕಲ್ಯಾಣಿ ಪತ್ತಾರ ಇವರ ಸಂದೇಶ ಕೂಡ ಬಂದಿದೆ. ಅರುಣ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, ರಾಜು ಹೊಯ್ಸಳ ತ್ರಿವೇಣಿ ಸುದರ್ಶನ್ ಅವರು ಜೆ ಪಿ ನಗರ ಬೆಂಗಳೂರಿನಿಂದ, ಅರಸೀಕೆರೆಯಿಂದ ಜ್ಯೋತಿ ಸಂಗಮ್ ಅವರು ಸಂದೇಶವನ್ನು ಕಳಿಸ್ಕೊಟ್ರೆ, ಅನುಷಾ ಅವರು ಸಂದೇಶ ರವಾನಿಸಿ, ನಮ್ಮೂರೇ ನಮಗೆ ಸ್ವರ್ಗ, ತುತ್ತು ಅನ್ನಕ್ಕಾಗಿ ಪರರ ಮುಂದೆ ಕೈ ಚಾಚೋದು ಬೇಡ, ಇಲ್ಲೇ ಗಂಜಿ ಕುಡಿದ್ರು ಪರವಾಗಿಲ್ಲ, ತೃಪ್ತಿ ಇರ್ತದೆ, ಪರದೇಶಿ ಆಗೋದು ಬೇಡ ಅಂತಿದ್ದಾರೆ. ರಾಣಿಯವರು ಮಳೂರಿನಿಂದ, ಮರೆಯಲ್ಲಿ ಹ್ಯಾಂಗೆ ನಾ ಹುಟ್ಟಿದ ಊರನ್ನು, ಅಕ್ಷರ ಕಲಿಸಿದ ಊರನ್ನು, ಬದುಕು ಕಟ್ಟಿಕೊಂಡು ಬಾಳ ನೌಕೆ ಸಾಗಿಸ್ತಾ ಇರೋದು ಹುಟ್ಟಿದ ಊರಲ್ಲೇ, ಅದು ನನ್ನ ಉಸಿರು ಅಂತಿದ್ದಾರೆ. ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು ಹೇಳ್ತಿದ್ದಾರೆ, ನಾವು ಎಲ್ಲೇ ಇರಲಿ, ಹೇಗೆ ಇರಲಿ, ಎಷ್ಟೇ ಎತ್ತರಕ್ಕೆ ಬೆಳೀಲಿ, ಹುಟ್ಟಿದ ಊರನ್ನು ಯಾವತ್ತು ಕೂಡ ಮರಿಬಾರ್ದು, ಯಾಕಂದರೆ ಎಲ್ಲದಕ್ಕೂ ಭದ್ರ ಬುನಾದಿ ಹಾಗೂ ಬಾಂಧವ್ಯದ ಬೆಸುಗೆಯನ್ನು ಬೆಸೆಯುವುದೇ ನಮ್ಮ ಹುಟ್ಟಿದ ಊರು. ಹೀಗಾಗಿ ಯಾವಾಗಲೂ ನನ್ನ ಹೆಸರಿನ ಜೊತೆ ನಾನು ಹುಟ್ಟಿದ ಊರನ್ನು ಸೇರಿಸಿಕೊಂಡು ಹರಳಹಳ್ಳಿ ಪುಟ್ಟರಾಜು ಪಾಂಡವಪುರ ಅಂತ ಸೇರಿಸ್ಕೊಂಡು ಎಲ್ಲ ಕಡೆ ಹೆಮ್ಮೆಯಿಂದ ಹೇಳ್ಕೋತೀನಿ ಅಂತಿದ್ದಾರೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಸಂದೇಶ ರವಾನಿಸಿ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಅಥಣಿ ತಾಲೂಕು ಶಿವನೂರು ಶಾಂತಗಿರಿ ಮಲ್ಲಯ್ಯ ಮಠದವರ ಸಂದೇಶ ಬಂದಿದೆ. ನಾಗರತ್ನ ಅವರು ರಾಜಾಜಿನಗರದಿಂದ, ಹೂ ಆಲೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಇಲ್ಲಿಂದ, ಹಾಗೆ ಆದೂರು ಪ್ರಕಾಶ್ ಆನೇಕಲ್ ಇಲ್ಲಿಂದ, ಮಂಟೇಸ್ವಾಮಿ ಹಾಡು ಖುಷಿ ಕೊಡ್ತು ಅಂತಿದ್ದಾರೆ. ಗೋಕಾಕ್ ತಾಲೂಕು ಬೈರನಹಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ, ಧನುಷ್ ಕಿಲಾರಿ, ರಾಜಶ್ರೀ ಮತ್ತು ಮನೆಯವರು ಸಹ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಅಂಬುಜಾ ಅವರು ಸಂದೇಶವನ್ನು ರವಾನಿಸಿ, ಕಾರ್ಯಕ್ರಮ ಇಷ್ಟ ಆಯಿತು ಅಂತಿದ್ದಾರೆ. ಇವತ್ತಿನ ಗಾನಭಜನ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಪ್ರಸಾರ ಮಾಡ್ತಾ ಇದ್ವಿ ಎಕ್ಸ್ಕ್ಯೂಸ್ ಮೀ ಚಿತ್ರದ ಹಾಡನ್ನು. ಪ್ರೇಮ್ ಅವರು ಹಾಡಿರುವ ಈ ಗೀತೆಗೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ. ರಚನೆ ವಿ ನಾಗೇಂದ್ರ ಪ್ರಸಾದ್ ಅವರದ್ದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಬರೆದ ಎರಡು ಪುಸ್ತಕಗಳನ್ನು ಇಂದು ಸಂಜೆ ನವದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಡುಗಡೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಬಲವಾದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಮಾನ್ಯ ಮನುಷ್ಯನ ನಂಬಿಕೆ, ಸಮಾಜದ ಕಾರ್ಯವೈಖರಿ ಮತ್ತು ರಾಷ್ಟ್ರದ ಗುಣಲಕ್ಷಣಗಳು ಪುಸ್ತಕಗಳಲ್ಲಿ ಪ್ರತಿಫಲಿಸುತ್ತವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರು ಇಂದು ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರಾದ ಪೊಮ್ಮಲ ಸುನೀಲ್ ಕುಮಾರ್ ಅವರೊಂದಿಗೆ ಪಾಲಿಕೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಪರಿಶೀಲನೆ ನಡೆಸಿದರು. ಮೇ ಹಾಗೂ ಜೂನ್ ಮಾಹೆಯಲ್ಲಿ ವಿತರಿಸಬೇಕಾದ ಪಡಿತರ ಅಕ್ಕಿಯನ್ನು ಮೇ ತಿಂಗಳಲ್ಲಿ ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಕವಿ ಸವಿರಾಜ್ ಆನಂದೂರು ಅವರ ಗಂಡಸರನ್ನು ಕೊಲ್ಲಿರಿ ಕವನ ಸಂಕಲನಕ್ಕೆ 2025ರ ಸಂಗಮ್ ಸಾಹಿತ್ಯ ಪುರಸ್ಕಾರ ಸಂದಿದೆ. ಬಳ್ಳಾರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಲೇಖಕ ಅಮರೇಶ ನುಗಡೋಣಿ ಅವರು ಕವಿ ಸವಿರಾಜ್ ಅವರಿಗೆ 25,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಕ ನೀಡಿ ಗೌರವಿಸಿದ್ದಾರೆ. ಪ್ರಸಿದ್ಧ ಯಾತ್ರಾ ಸ್ಥಳವಾದ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಪುನಃ ಚಿರತೆ ದಾಳಿ ನಡೆಸಿದ್ದು ಪಾಲಕರ ಜೊತೆ ಬಂದಿದ್ದ ಬೆಂಗಳೂರಿನ ಬಾಲಕ ಮೃತಪಟ್ಟಿರುವುದಾಗಿ ವರದಿಯಾಗಿದೆ. ಸಚಿವ ಡಿ ಸುಧಾಕರ್ ಅವರು ತಮ್ಮ ಸರಳ ವ್ಯಕ್ತಿತ್ವ ಮತ್ತು ಜನಪರ ಕಾರ್ಯಗಳಿಂದ ಜನಮನದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದರು. ಅವರ ಅಗಲಿಕೆ ರಾಜ್ಯಕ್ಕೆ ಮತ್ತು ಹಿರಿಯೂರು ಕ್ಷೇತ್ರದ ಜನತೆಗೆ ತುಂಬಲಾರದ ನಷ್ಟವಾಗಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಮುಂಬೈ ಇಂಡಿಯನ್ಸ್ ಇತ್ತೀಚಿನ ವರದಿ ಬಂದಾಗ 5.4 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 51 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027 ನಮ್ಮ

0: ಗಣತಿ ನಮ್ಮ ವಿಕಾಸ.
1: ಈಗ ಕಾರ್ಯಕ್ರಮ ಬೆಳ್ಳಿ ಬದುಕು. ಇವತ್ತಿನ ಬೆಳ್ಳಿ ಬದುಕು ಕಾರ್ಯಕ್ರಮದಲ್ಲಿ ಚಿತ್ರನಟ ನೀನಾಸಂ ಸತೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಂ ಶಿವರಾಮ್.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕೇಳೋಣ ಕಾರ್ಯಕ್ರಮ ಬೆಳ್ಳಿ ಬದುಕು. ಇವತ್ತಿನ ಬೆಳ್ಳಿ ಬದುಕಿನ ಕಲಾವಿದ ಚಿತ್ರನಟ ನೀನಾಸಂ ಸತೀಶ್, ಪ್ರಸ್ತುತಿ ಎಂ ಶಿವರಾಮ್. ಈ ಕಾರ್ಯಕ್ರಮ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ್ದು. ಕೇಳಿ ಕಾರ್ಯಕ್ರಮ ಬೆಳ್ಳಿ ಬದುಕು.
3: ತುಂಬಾ ಜನ ಶ್ರೋತೃಗಳಿಗೆ ನಿಮ್ಮ ವರ್ಜಿನಲ್ ಹೆಸರು ಗೊತ್ತಿಲ್ಲ. ವರ್ಜಿನಲ್ ಹೆಸರು ಶಿವಕುಮಾರ್ ಅಂತ ಹೇಳಿ. ನೀನಾಸಂ ಸತೀಶ್ ಅನ್ನೋ ಹೆಸರು ಹೇಗೆ ಬಂತು ನಿಮಗೆ?
4: ಈ ಒರಿಜಿನಲ್ ಹೆಸರು ನಮ್ಮ ತಾಯಿ ಇಟ್ಟಿದ್ದು. ಯಾಕಂತಂದ್ರೆ ಅದು ನಾನು ಮಹಾಶಿವರಾತ್ರಿ ದಿವಸ ಹುಟ್ಟಿದ್ದು, ಹಾಗಾಗಿ ಶಿವಕುಮಾರ್ ಅಂತ ಹೆಸರಿಟ್ರು. ಅದೇನಾಯ್ತು, ಕಾರ್ಯಕ್ರಮವನ್ನು ಬರೀಬೇಕಾದ್ರೆ ಓದ್ಬೇಕಾದ್ರೆಲ್ಲ ಆ ಟೈಮಲ್ಲಿ ಸತೀಶ್ ಅಂತ ಇಟ್ಟರು. ಆದ ನಂತರ ಅದೇ ಕಂಟಿನ್ಯೂ ಆಯಿತು. ಆಮೇಲೆ ನೀನಾಸಂಬಲ್ಲಿ ನಾನು ಏನು ಥಿಯೇಟ್ರ್ ಇನ್ಸ್ಟಿಟ್ಯೂಟ್ ಅದು ಒಂದು, ಅಲ್ಲಿ ನಾನು ಟ್ರೈನಿಂಗ್ ಮಾಡಿದ್ರಿಂದ ನನಗೆ ನೀನಾಸಂ ಸತೀಶ್ ಅಂತ ಹೆಸರು ಬಂತು.
3: ನೀವು ಮಂಡ್ಯದ ಪಕ್ಕದಲ್ಲಿ ಹಳ್ಳಿಲಿ ಹುಟ್ಟಿದವರು.
4: ಹೌದು.
3: ನೀನಾಸಂ ಅನ್ನೋ ನಾಟಕ ತರಬೇತಿ ಇನ್ಸ್ಟಿಟ್ಯೂಟ್ಗೆ ಸೇರಿಕೊಂಡು ತರಬೇತಿ ಪಡೆದು ಸಿನಿಮಾ ಚಿತ್ರರಂಗಕ್ಕೆ ಬರಬೇಕು ಅಂತ ಪ್ರೇರಣೆ ಸಿಕ್ಕಿದ್ದು ಹೇಗೆ?
4: ನಾನು ಮೂಲತಃ ಮಂಡ್ಯದಲ್ಲಿ ನಾಟಕಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ, ಮೈಚೂರು ಥಿಯೇಟ್ರಲ್ಲಿ. ಅಲ್ಲಿ ಜನಧನಿ ಮತ್ತು ಗೆಳೆಯರ ಬಳಗ ಅಂತ ಒಂದಷ್ಟು ಸಾಕಷ್ಟು ತಂಡಗಳಿದ್ದವು, ನಾಟಕ ತಂಡಗಳು. ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಹೀಗೆ ಕಾರ್ಯಕ್ರಮನ ನೀನಾಸಂ ಅಂತ ಒಂದಿದೆ, ಈ ಥರ ತುಂಬ ಸೀರಿಯಸ್ ಆಗಿ ಡ್ರಾಮಾ ಮತ್ತು ಒಂದು ಕಲ್ಚರಲ್ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟಂಥ ಏನೋ ಇನ್ಸ್ಟಿಟ್ಯೂಟ್ ಅದು. ಅಲ್ಲಿ ಹೋಗಿ ನೀವು ಕಲಿತರೆ ನಿಮಗೆ ಬಹುಶಃ ನಿಮ್ಮ ಇಂಟ್ರೆಸ್ಟು ತುಂಬ ಇರೋದರಿಂದ ಡ್ರಾಮಾ ಬಗ್ಗೆ ನೀವು ಅಲ್ಲಿ ಹೋದರೆ ಒಳ್ಳೆಯದು ಅಂತ ನನ್ನ ಸ್ನೇಹಿತರು ನನಗೆ ಸಲಹೆ ಕೊಟ್ಟರು. ಅಲ್ಲಿಂದ ಹೌದಾ ಅಂತ ಒಂದು ಪ್ರಯತ್ನ ಮಾಡೋಣ ಅಂತ ನೀನಾಸಂಗೆ ಹೋಗಿದ್ದು. ಪ್ರಯತ್ನ ಪಟ್ಟೆ, ಸೆಲೆಕ್ಟ್ ಆದೆ, ಆಮೇಲೆ ಮುಗಿಸ್ಕೊಂಬಂದೆ. 2 ವರ್ಷ ಅಲ್ಲೇ ಇದ್ದೆ.
3: ಯಾವ ಇಸ್ವಿನಲ್ಲಿ ಹೋದ್ರಿ ನೀವು?
4: 2003 and 2004 and 2005 ತಿರುಗಾಟ ಅಂತ ಮಾಡ್ತಾರೆ. ಆಲ್ ಓವರ್ ಕರ್ನಾಟಕ ಎಲ್ಲ ನಾಟಕಗಳನ್ನ ತಗೊಂಡು ಟೂರ್ ಮಾಡ್ತೀವಿ, ಬೇರೆ ಬೇರೆ ರಂಗಮಂದಿರಗಳಲ್ಲಿ ಶೋ ಮಾಡ್ತಾ ಹೋಗ್ತೀವಿ. ಅದು 1 ವರ್ಷ ಮಾಡಿದೆ, 4 ಫೈನಲ್ಲಿ, 5 ಆದ ನಂತರ ವಾಪಸ್ ಬಂದೆ.
3: ಆ ನೀನಾಸಂ ಇನ್ಸ್ಟಿಟ್ಯೂಟ್ಗೆ ನೀವು ಸೇರ್ಪಡೆ ಆಗಬೇಕಾದ್ರೆ ಏನು ಅರ್ಹತೆ ಇರಬೇಕಾಗಿತ್ತು?
4: ಅರ್ಹತೆ ಅದೇ, ನಾಟಕದ ಬಗ್ಗೆ ಗೊತ್ತಿರಬೇಕಿತ್ತು, ಅದ್ರ ಬಗ್ಗೆ ಆಸಕ್ತಿ ಇರಬೇಕು. ಆಮೇಲೆ ನನಗೆ ಆ ಸ್ಕಿಲ್ ಇದೆಯಾ ಅಂತ ನೋಡ್ತಾರೆ, ಟೆಸ್ಟ್ ಮಾಡ್ತಾರೆ. ಒಂದು ಆಡಿಷನ್ ಥರ ಆಗುತ್ತೆ, ಆ ಆಡಿಷನ್ನಲ್ಲಿ ಪಾಸ್ ಆಗಬೇಕು. ಪಾಸ್ ಆದರೆ ಆ ನಂತರ ಸೆಲೆಕ್ಟ್ ಮಾಡ್ತಾರೆ.
3: ಸುಮಾರು ಎಷ್ಟು ನಾಟಕಗಳಲ್ಲಿ ಪಾಲ್ಗೊಂಡಿದ್ದೀರಾ ನೀವು ಅಲ್ಲಿ?
4: ಅಲ್ಲಿದ್ದಾಗ ನೋಡೋದು ಆಡೋದು ಎಲ್ಲ ಸೇರಿದ್ರೆ ಸಾಕಷ್ಟು ಇರುತ್ತೆ. ಜೊತೆಗೇನಂದರೆ ಸ್ಟೂಡೆಂಟ್ ಆಗಿರಬೇಕಾದ್ರೆ ಸುಮಾರು ಒಂದು 10 ನಾಟಕಗಳಿರುತ್ತೆ ಮಾಡಿಸಿರ್ತಾರೆ ನಮಗೆ. ಅದರ ಜೊತೆಗೆ ನಾವು ತಿರುಗಾಟದಲ್ಲಿ ಒಂದು 3-4 ನಾಟಕ ಮಾಡಿದ್ವಿ. ಅದಾದಮೇಲೆ ಜರ್ನಿ ಹೆಂಗಿದೆ ಅಂದರೆ ನಾಟಕಗಳ ಲೆಕ್ಕನೇ ಇಲ್ಲ. ಅಂದರೆ ಮಾಡ್ತಾ ಇರ್ತಿದ್ವಿ, ಆ್ಯಕ್ಟ್ ಮಾಡ್ತಾಯಿದ್ವಿ, ಡೈರೆಕ್ಷನ್ ಮಾಡ್ತಾಯಿದ್ದೆ, ಜೊತೆಗೆ ಬೇರೆ ಬೇರೆ ಪ್ರಕಾರದಲ್ಲಿ ನಾಟಕಗಳ ಜೊತೆಗೆ ಪಾಲ್ಗೊಳ್ತಾ ಇದ್ದೆ.
3: ಸೊ ಕಲಿಯೋದು ಕಲಿಸೋದು ಎಲ್ಲ ಇರುತ್ತೆ ಅಲ್ಲಿ,
4: ಖಂಡಿತವಾಗಲೂ.
3: ಸೊ ಅಲ್ಲಿಂದ ನೀವು ಸಿನಿಮಾ ರಂಗಕ್ಕೆ ಹೇಗೆ ಜಂಪ್ ಆದ್ರಿ?
4: ಸಿನಿಮಾ ರಂಗಕ್ಕೆ ಬಂದಿದ್ದು ನಾನು ಬಹುಶಃ ನನ್ನ ಪ್ರಕಾರ 2008 ಇರಬೇಕು ಅನ್ಸುತ್ತೆ. ಮಾದೇಶ ನನ್ನ ಮೊದಲ ಚಿತ್ರ, ಅಲ್ಲಿಂದ ಶುರುವಾಗಿದ್ದು. ಅದಾದಮೇಲೆ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ, ಲವ್ ಇನ್ ಮಂಡ್ಯವರೆಗೂ.
3: ಲೂಸಿಯಾ ಚಿತ್ರ ಕೊನೆಯ ಚಿತ್ರ, ಮತ್ತೆ ಇನ್ನೊಂದು ಚಿತ್ರ ಇನ್ನು ತೆರೆ ಕಾಣಬೇಕಾಗಿದೆ.
4: ಲವ್ ಇನ್ ಮಂಡ್ಯ ಈ ಮಂತ್, ಈ ತಿಂಗಳ ಅಂತ್ಯಕ್ಕೆ ಬಹುಶಃ ರಿಲೀಸ್ ಆಗ್ತಾ ಇದೆ, ಈ ಮಂತ್ 28th.
3: ನೀನಾಸಂ ಇನ್ಸ್ಟಿಟ್ಯೂಟ್ನಲ್ಲಿ ಸೇರ್ಕೊಂಡು ತರಬೇತಿ ಪಡೆಯೋದಕ್ಕೆ ಕನಿಷ್ಠ ವಿದ್ಯಾ ಅರ್ಹತೆ ಏನಿರಬೇಕಾಗಿತ್ತು? ಏನಾದರೂ ಇಷ್ಟು ಇರಬೇಕು ಅಂತಿತ್ತ?
4: ಹೌದು, SLC ಪಾಸ್ ಆಗಿರಬೇಕು ಅಂತಿತ್ತು. ಈಗ ಬಹುಶಃ PUC ಮಾಡಿದ್ದಾರೆ, SLC ಪಾಸ್ ಆಗಿರಬೇಕು ಅಂತಿತ್ತು ಅಷ್ಟೇ.
3: ಸೊ ಮಾದೇಶರಿಂದ ಹಿಡಿದು ಈ ಲೂಸಿಯಾ ಚಿತ್ರದವರೆಗೆ ನಿಮ್ಮ ಜರ್ನಿ ಹೇಗಿತ್ತು? ಎಲ್ಲ ಚಿತ್ರಗಳ ಬಗ್ಗೆ ಸ್ವಲ್ಪ ಹೇಳ್ಬೋದಾ?
4: ಮಾದೇಶ ವೆರಿ ಫಸ್ಟ್ ಬಿಗಿನಿಂಗ್ ನನಗೆ ನೆನಪಿರೋ ಹಾಗೆ ಶಿವಣ್ಣ ಅವರು ಆ್ಯಕ್ಟ್ ಮಾಡಿದ ಸಿನಿಮಾ. ಅಂದರೆ ಅವ್ರ ಜೊತೆಗೆ ಆ್ಯಕ್ಟ್ ಮಾಡೋದೇ ಒಂಥರ, ಅಷ್ಟು ದೊಡ್ಡ ಕಲಾವಿದರ ಜೊತೆಗೆ ಆ್ಯಕ್ಟ್ ಮಾಡೋದು ಒಂಥರ. ಖಂಡಿತವಾಗಲೂ ಯಾವುದೇ ಹೊಸ ಆರ್ಟಿಸ್ಟ್ಗಾದರೂ ಒಂದು ಸಣ್ಣ ನರ್ವಸ್ ಇದ್ದೇ ಇರುತ್ತೆ, ಏಕೆಂದರೆ ಅವರು ದೊಡ್ಡ ದೈತ್ಯ. ಅವ್ರ ಜೊತೆಗೆ ಹೋಗಿ ನಿಂತ್ಕೊಂಡು ಆ್ಯಕ್ಟ್ ಮಾಡಬೇಕಾದ್ರೆ ಡೈರೆಕ್ಟ್ರು ಅಷ್ಟು ಕಂಫರ್ಟ್ ಫೀಲ್ ಮಾಡಿಕೊಟ್ಟಿದ್ದರು ನನಗೆ. ಜೊತೆಗೆ ಶಿವಣ್ಣವರು ಕೂಡ ನನಗೆ ಎಲ್ಲೂ ಕೂಡ ಅಂದರೆ ಆ್ಯಕ್ಟ್ ಮಾಡಬೇಕಾದ್ರೆ ತುಂಬ ಕೋಆಪರೇಟಿವ್ ಆಗಿದ್ದರು. ಹಾಗಾಗಿ ಯಾವುದೇ ಕಡೆಕ್ಕೂ ಅದೆಲ್ಲೂ ಸಮಸ್ಯೆ ಆಗಲಿಲ್ಲ, ತುಂಬ ಚೆನ್ನಾಗಾಯಿತು ಮಾದೇಶ. ಆಫ್ಟರ್ ದಟ್ ಅದೇ ಸಿನಿಮಾ ನೋಡಿ ಯೋಗಿ ಅಂತ ಒಂದು ಸಿನಿಮಾಗೆ ಕಾಲ್ ಬಂತು ನನಗೆ. ಆ ಯೋಗಿ ಸಿನಿಮಾದಲ್ಲೂ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ, ಅದು ಒಂಥರ ಚೆನ್ನಾಗಿತ್ತು. ಅದಾದ ನಂತರ ಸಾಕಷ್ಟು ಸಿನಿಮಾಗಳು, ಈಗ ಮನಸಾರೆ, ಮನಸಾರೆನಲ್ಲಿ ಫಸ್ಟ್ ಡೇ ಶೂಟ್ ಮಾಡಬೇಕಾದ್ರೂ ಒಂಥರದ ನರ್ವಸ್ ಇತ್ತು, ಪಾತ್ರಕ್ಕೆ ಸೂಟ್ ಆಗ್ತೀನೋ ಇಲ್ವೋ, ಕಿತ್ತಾಕ್ಬಿಡ್ತಾರೋ, ಏನು ಕತ್ತನೋ ಇದರಿಂದ ಆಚೆಗೆ ಅನ್ನೋದು ಎಲ್ಲ ಭಯ ಇತ್ತು ನನಗೆ. ಬಟ್ ಯೋಗರಾಜ್ ಸರ್ ತುಂಬ ಚೆನ್ನಾಗಿ ನನಗೆ ಅಂದರೆ ಆ ಪಾತ್ರದೊಳಗೆ ಹಿಡಿಯೋದಕ್ಕೆ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿ ಕೊಟ್ಟರು, ಜೊತೆಗೆ ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು. ಹಾಗಾಗಿ ಅದು ಅಷ್ಟು ಈಸಿಯಾಗಿ ನಡ್ಕೊಂಡೋಯ್ತು ಅಂತ ಹೇಳ್ಬೋದು ಮನಸಾರೆ.

0: ಸತೀಶ್ವರೇ
1: ಹೇಳಿ,
0: ಓದೋದು ಬಿಟ್ಟು ನಾಟಕಕ್ಕೆ ಯಾಕೆ ಪರಾರಿ ಆದ್ರಿ?
2: ಓದೋದು ಅಂತಂದ್ರೆ ಬಹುಶಃ ನಾನು ಎಸ್ ಎಲ್ ಸಿ ನಲ್ಲಿ ಅರ್ಧಕ್ಕೆ ಬಿಟ್ಟು ಬೆಂಗಳೂರು ಬಂದಿದ್ದೆ. ನನಗೇನೋ ಓದೋದಕ್ಕೂ ನನ್ನ ಮನೇಲಿದ್ದಂಥ ವಾತಾವರಣಕ್ಕೂ ಏನೋ ಸೂಟ್ ಆಗ್ತಾ ಇರಲ್ಲ, ಆ ಕಾರಣಕ್ಕೆ ನಾನು ಓದೋದನ್ನ ನಿರಾಕರಣೆ ಮಾಡ್ತಾ ಇದ್ದೆ. ಅದಂತರ ಪುನಃ ಓದೆ, ಎಸ್ ಎಲ್ ಸಿ ಕಟ್ಟದೆ ವಾಪಸ್ಸು ಪಾಸ್ ಮಾಡಿಕೊಂಡು ನೀನಾಸಮ್ಮ ಸೇರುವಂಥ ಪ್ರಮೇಯ ಬಂತು. ಅದಾದ ನಂತರ ಬಹುಶಃ ನಾನು ಇವತ್ತಿಗೂ ಏನು ಕೊರಗಿಲ್ಲ ಅಂದರೆ ನಾನು ಓದೋದು ಬಿಟ್ಟನಲ್ಲ ಅಂತ. ಅದ್ರ ಬದಲು ನಾನು ನೀನಾಸಮ್ಮಲ್ಲಿ ಓದಿದ್ದಿದೆಯಲ್ಲ, ಆ ಓದೆ ನನಗೆ ಇವತ್ತಿಗೂ ತುಂಬ ಹೆಲ್ಪ್ ಮಾಡ್ತಿರೋದು ಮತ್ತು ನನ್ನ ಜ್ಞಾನ ಜಾಸ್ತಿ ಮಾಡಿರೋದು ಅಂತ ಹೇಳ್ಬೋದು. ನೀನಾಸಮ್ಮಲ್ಲಿ ಇದ್ದಂಥ ಲಿಟ್ರೇಚರ್ ಏನು ಕಲಿಕೆ ಏನಿದೆಯೋ ಆ ಕಲಿಕೆ ಬಹುಶಃ ತುಂಬ ಅಂದರೆ ನಾನು ಒಂದು 10 ವರ್ಷ ಓದಿದಷ್ಟು ಜ್ಞಾನ ಕೊಟ್ಟಿದೆ ಅಂತ ಹೇಳ್ಬೋದು ನೀನಾಸಮ್ಮಲ್ಲಿ ಇದ್ದಿದ್ದು.
0: ಈಗ ನೀನಾಸಮ್ ಸತೀಶು ಸರಿ, ಈ ಕ್ವಾಟ್ಲೆ ಸತೀಶ್ ಅನ್ನೋದು ಹೇಗೆ ಬಂತು?
2: ಈ ಕ್ವಾಟ್ಲೆ ಸತೀಶನ ಬೇರೆ, ನೀನಾಸಮ್ ಸತೀಶನ ಬೇರೆ. ಈ ನೀನಾಸಮ್ ಸತೀಶ್ ಅನ್ನೋದು ಒಂಥರ ಬೌದ್ಧಿಕವಾದ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರ. ಕ್ವಾಟ್ಲೆ ಸತೀಶ ಅನ್ನೋನು ಒಂಥರ ಏನು ತುಂಬ ತರಲೆ ಮತ್ತು ತುಂಬ ತುಂಟ ಅನ್ನೋ ಹುಡುಗ. ಅದು ಸ್ನೇಹಿತರುಗಳಿಗೆ, ಅದು ಮಂಡ್ಯದಲ್ಲಿರಬೇಕಾದ್ರೆ ನನ್ನ ಸ್ನೇಹಿತರುಗಳು ನಾಟಕ ಮಾಡೋ ಟೈಮಲ್ಲಿ ತುಂಬ ತರಲೆ ಮಾಡ್ತಾನೆ, ತುಂಬ ಮಾತಾಡ್ತಾನೆ ಅನ್ನೋ ಕಾರಣಕ್ಕೆ ಕ್ವಾಟ್ಲೆ ಸತೀಶ ಅಂತ ಕಟ್ಟಿದ್ರು ನನಗೆ. ಅದು ಹಾಗೇ ಕ್ಯಾರಿ ಆಯ್ತಾ ಬಂತು. ಕಡೆಗೆ ಅದು ಬೆಂಗಳೂರಿಗೂ ಬಂತದ್ದು.
0: ಬೆಂಗಳೂರು ಬಂದು ಒಂದು ಸಿನಿಮಾನೂ ಆಯ್ತಾ?
2: ಸಿನಿಮಾನೂ ಆಗೋಯ್ತು, ಆ ಹೆಸರಲ್ಲಿ ಸಿನಿಮಾನೂ ಆಯಿತು, ಆ ಹೆಸರಲ್ಲಿ ಕ್ಯಾರೆಕ್ಟ್ರು ಬಂತು. ಇದರಲ್ಲಿ ಡ್ರಾಮಾ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಕ್ವಾಟ್ಲೆ ಸತೀಶ. ಆ ಕ್ವಾಟ್ಲೆ ಸತೀಶ ಅನ್ನೋ ಹೆಸರಿನ ಮೇಲೆ ಒಂದು ಹಾಡು ಬಂತು. ಅದೇ ಟೈಟ್ಲನ್ನ ಇಟ್ಕೊಂಡು ಕ್ವಾಟ್ಲೆ ಸತೀಶ ಅಂತ ಒಂದು ಸಿನಿಮಾನೂ ಮಾಡಿದ್ವಿ. ಆ ಸಿನಿಮಾನೂ ಕೂಡ ರಿಲೀಸ್ ಆಯಿತು.
0: ಆ ಹಾಡು ನೆನಪಿದೆಯಾ? ಒಂದೆರಡು ಲೈನು.
2: ಯಾವುದು?
0: ಕ್ವಾಟ್ಲೆ
2: ಕ್ವಾಟ್ಲೆ ಸತೀಶ ಅದ ತುಂಡೆ ಕಳಸವಾಸ. ತುಂಡೈ ಕಳಸಾವಾಸ ಮೂರತ್ತು ಉಪವಾಸ, ಅರೆ ಒಬ್ಬ ಟಿ ಕೆ ವೆಂಕಟೇಶ, ಒಬ್ಬ ಕ್ವಾಟ್ಲೆ ಸತೀಶ.

0: ಹೆಂಗೋ ಮೊನ್ನೆ ತಾನೆ ಪಿ ಯು ಸಿ ಮುಗ್ಸವ್ರೆ, ಊರಾಳು ಮಾಡೋದಕ್ಕೆ ರೀಸರ್ಚ್ ನಡೆಸವ್ರೆ, ಹೆಂಗೆ ಹಾಡಿದರು ಬಾಯಿ ನೋಯ್ತವೆ, ಇನ್ನೂ ಕೇಳಿದರೆ ಕಿವಿ ಹೋಯ್ತವೆ. ಅರೆ ತುಂಡೈ ಕಳಸವಾಸ, ಮೂರೊತ್ತು ಉಪವಾಸ, ಒಬ್ಬ ಟೀಕೆ ಎಂಟೈಸ, ಒಬ್ಬ ಕ್ವಾಟ್ಲೆ ಸತೀಶ.
1: ನಿಮಗೆ ಕ್ವಾಟ್ಲೆ ಸತೀಶ ಇಷ್ಟನಾ, ನೀನಾಸಂ ಸತೀಶ ಇಷ್ಟನಾ?
0: ಎರಡೂ ಇಷ್ಟನೇ, ಎರಡೂ ಒಳ್ಳೆ ಹೆಸರುಗಳೇ. ಯಾಕೆಂದರೆ ಕ್ವಾಟ್ಲೆ ಸತೀಶ ಅಂತ ಕರೆಯೋದು ನನ್ನ ಆಪ್ತರು, ಯಾವಾಗಲೂ ತರಲೆ ಅಂತ ಅಂದರೆ ನನ್ನ ತುಂಟುತನದ ಬಗ್ಗೆ ಇಟ್ಟಿರುವಂಥ ಸಂಕೇತವಾಗಿಟ್ಟಿರುವಂಥ ಹೆಸರದು. ನೀನಾಸಂ ಸತೀಶ ಅನ್ನೋದು ಒಂಥರ ಅದು ಮೆಚುರಿಟಿಯ ಹತ್ತಿರ ಬರುವಂಥ ಇದು. ಅದೇ ಅಂದರೆ ನೀನಾಸಂ ಅಂದ ತಕ್ಷಣ ನನ್ನೋಡೆ ಬೇರೆನೇ ಸಂಚಲನ ಆಗುತ್ತೆ. ನೀನಾಸಂ ಸತೀಶ ಅಂತ ಯಾರಾದರೂ ಕರೆದಾಗ ನಾನು ವರ್ತಿಸೋ ರೀತಿನೇ ಬೇರೆ, ಕ್ವಾಟ್ಲೆ ಸತೀಶ ಅಂತ ಯಾರೋ ಕರೆದಾಗ ನಾನು ವರ್ತಿಸೋ ರೀತಿನೇ ಬೇರೆ. ಹಂಗಾಗಿ ಎರಡು ಕ್ಯಾರೆಕ್ಟರ್ ಇದೆ, ಹಂಗಾಗಿ ಎರಡು ಒಳ್ಳೇದು ಅಂತ ಅನ್ಸುತ್ತೆ.
1: ಶಿವಕುಮಾರನ್ ಮರೆತು ಬಿಟ್ರ?
0: ಶಿವಕುಮಾರನ್ ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಶಿವಕುಮಾರ ಯಾವಾಗಲೂ ನನ್ನ ತಾಯಿ ಜೊತೆಗೆ ಸಂಬಂಧಪಟ್ಟವನು, ಮತ್ತು ನನ್ನ ಏನು ಕುಟುಂಬದ ಜೊತೆಗಿರುವಂಥವನು ಶಿವಕುಮಾರ. ಇವಾಗಲೂ ಮನೇಲಿ ನನಗೆ ಶಿವ ಅಂತಲೇ ಕರೆಯೋದು, ಶಿವ ಅಂತಲೇ ಕರೆಯೋದು. ಆಮೇಲೆ ನನ್ನ ಕೆಲವೊಂದು ಸ್ನೇಹಿತರು ಇವತ್ತಿಗೂ ಶಿವಕುಮಾರ್ ಅಂತಲೇ ಕರೆಯೋದು. ಹಂಗಾಗಿ ಶಿವಕುಮಾರ್ ಅನ್ನೋದು ಮೂಲ ಬ್ಲಡ್ಡಲ್ಲಿ ಇದೆ, ಹಂಗಾಗಿ ಮರೆಯೋ ಸಾಧ್ಯತೆಗಳಿಲ್ಲ.
1: ನಿಮ್ಮ ಸಿನಿಮಾ ನೋಡಿದವ್ರಿಗೆ, ನಿಮ್ಮ ಹಾಡನ್ನು ಕೇಳಿದವ್ರಿಗೆ, ನಿಮ್ಮ ಹಾಡಿನಲ್ಲಿ ನೀವು ಅಭಿನಯ ಮಾಡೋ ರೀತಿಯಲ್ಲಿ ನೋಡಿದ್ರೆ ನೀವೆಷ್ಟು ತುಂಟ್ರು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಬಾಲ್ಯದಲ್ಲಿ ಒಂದೆಷ್ಟು ತುಂಟ್ರಿದ್ರಿ ನೀವು, ಅದೊಂದು ಸ್ವಲ್ಪ ಮೆಲ್ಕು ಹಾಕೋಬೋದಾ?
0: ಬಾಲ್ಯದಲ್ಲಿ ನಾನು ಯಾರ ಕಂಟ್ರೋಲ್ಗೂ ಸಿಗ್ತಿರಲಿಲ್ಲ, ಅಂದರೆ ನಮ್ಮ ತಾಯಿ ನಮ್ಮ ಅಣ್ಣಂದರು ಯಾರ ಕಂಟ್ರೋಲ್ಗೂ ಸಿಗ್ತಿರಲಿಲ್ಲ. ಅವರು ನನ್ನನ್ನು ತುಂಬ ಏನೋ ಒಂದು ರೂಟ್ ತರಬೇಕು ಅಂತ ಹೊಡೆಯೋದು ಬಡಿಯೋದೆಲ್ಲ ಮಾಡೋರು, ಆದರೂ ಅವ್ರ ಮಾತೆಲ್ಲ ಕೇಳ್ತಿರಲಿಲ್ಲ. ಸಿಕ್ಕಾಬಟ್ಟೆ ತರಲೆ ಓದು ಅಂತ ಕೂರಿಸಿದ್ರೆ ಓದ್ತಿರಲಿಲ್ಲ, ನಾನು ಓಡಾಡ್ಬಿಡ್ತಾಯಿದ್ದೆ, ಎದ್ದು ಪುಸ್ತಕ ಬಿಸಾಕಿ ಆಟ ಆಡೋಕೆ ಓಡ್ಬಿಡ್ತಿದ್ದೆ ಗ್ರೌಂಡಿಗೆ, ಅಂದರೆ ಹುಡುಗರ ಜೊತೆಗೆ ಆ ಥರದ್ದು. ಆಮೇಲೆ ಸಿನಿಮಾ ಅಂತೂ ನೋಡೋದಂತೂ ನಮಗೆ ಒಂದು ಕಲ್ಚರ ಇತ್ತು. ಯಾವ ರೀತಿ ಅಂದರೆ ಆಗ ಇಡೀ ಊರಲ್ಲಿ, ಬಹುಶಃ ನನಗೆ ನೆನಪಿದಂಗೆ 90s ಟೈಮಲ್ಲಿ ಇಡೀ ಊರಲ್ಲಿ ಟಿವಿಗಳು ಕಡಿಮೆ, ಅಂದರೆ ಇಡೀ ಊರಿಗೆ ಒಂದೇ ಟಿವಿ ಇರ್ತಾ ಇತ್ತು. ಆಮೇಲೆ ಯಾವುದು ಸತ್ತರೆ ನಮಗೆ ಖುಷಿ, ಯಾಕೆಂದರೆ ಸತ್ತಾಗ ಟಿವಿ ಹಾಕ್ತಾರೆ ಅಂತ, ಅಂದರೆ ಅವ್ರ ಮನೆ ಮುಂದೆ ಆ್ಯಕ್ಚುಲಿ ಇಡೀ ರಾತ್ರಿ ಟಿವಿ
1: ಜಾಗರಣೆ ಮಾಡೋದು,
0: ಜಾಗರಣೆ ಮಾಡೋದಕ್ಕೆ ಇಡೀ ರಾತ್ರಿ ಸಿನಿಮಾಗಳನ್ನು ಹಾಕೋರು, ಮೂರು ಸಿನಿಮಾ ಹಾಕೋರು ಒಂದೊಂದು ದಿವಸಕ್ಕೆ. ನಾವು ಇಡೀ ದಿವಸ ಸತ್ರ ಯಾರಾದರೂ ಅಂತ ಕೇಳ್ತಿದ್ವಿ, ಆ ಟೈಪ್ ಆಗ್ಬಿಟ್ಟಿತ್ತು ನಮ್ಮ ಕ್ಯಾರೆಕ್ಟ್ರು. ಆಮೇಲೆ ಕಡೆಗೆ ಅಲ್ಲಿ ಹೋಗೋದು, ಸಿನಿಮಾ ನೋಡೋದು, ಆಮೇಲೆ ರಾತ್ರಿ ನೋಡಿ ನೋಡಿ ನೋಡಿ ಬೀದಿ ಅದು ರೋಡಲ್ಲೇ ಆಗ್ತಿದ್ದವರು, ನೋಡಿ ನೋಡಿ ನೋಡಿ ಬೆಳೆ ರಾತ್ರಿ ಹಂಗೆ ಮಲ್ಕೊಂಡ್ಬಿಡ್ತಿದ್ವಿ ರೋಡಲ್ಲೇ ಮಲ್ಕೊಂಡು. ನಮ್ಮಮ್ಮ ಬಂದು ಫೈಡ್ ಅಂತ ಹೊಡೆದು ಕರ್ಕೊಂಡೋಗೋರು FC ಬೆಳಿಗ್ಗೆ, ಆ ಲೆವೆಲ್ಗೆಲ್ಲ ಸಿನಿಮಾ ನೋಡ್ತಿದ್ವಿ. ಆಮೇಲೆ ಪಕ್ಕದೂರಿಗೆಲ್ಲ ಹೋಗಿ ಯಾರಾದರೂ ಸತ್ತೋಗಿದ್ರೆ ಪಕ್ಕದೂರಲ್ಲಿ ಅಲ್ಲೋಗಿ ಸಿನಿಮಾ ನೋಡ್ತಿದ್ವಿ.
1: ಸ್ವಲ್ಪ ಸತ್ರು ಅಂತ ಹೋಗ್ತಿರ್ಲಿಲ್ಲ, ಟಿವಿ ನೋಡೋಕೆ ಹೋಗ್ತಾ ಇದ್ರಿ?
0: ಟಿವಿ ನೋಡೋಕೆ ಹೋಗ್ತಿದ್ವಿ. ಆಮೇಲೆ ಗಣೇಶನ ಫಂಕ್ಷನ್ಗಳಲ್ಲಿ ವಾರಗಟ್ಟಲೆ ಟಿವಿ ಹಾಕೋರು ನಮ್ಮೂರಲ್ಲಿ. ಆ ಥರದ್ದೊಂದು ಕಲ್ಚರ್ ಇತ್ತು ಹಳ್ಳಿಗಳಲ್ಲಾಗ. ಆ ಟೈಮಲ್ಲಿ ಅಷ್ಟೇ ರೆಗ್ಯುಲರಾಗಿ ಸಿನಿಮಾ ನೋಡ್ತಿದ್ವಿ. ಈ ಥರದ್ದೊಂದು ಸಿನಿಮಾ ಬಗ್ಗೆ ಒಂಥರದ್ದು ಬೇರೆ ಥರದ್ದೇ ಪ್ಯಾಷನ್ ಇತ್ತು ಅವಾಗಿಂದ.
1: ಸೊ ಬಾಲ್ಯದಲ್ಲಿ ಸಿನಿಮಾ ನೋಡ್ತಿದ್ರಲ್ಲ, ಯಾವತ್ತಾದರೂ ನಾನೊಂದಿನ ನಾನು ಸಿನಿಮಾ ಮಾಡ್ತೀನಿ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ಅನ್ನೋ ಒಂದು ಕಲ್ಪನೆ ಇತ್ತ ನಿಮಗೆ, ಒಂದು ಕನಸಿತ್ತ?
0: ಇಲ್ಲ, ನನಗೆ ಆ ಥರದ್ದು ಬಾಲ್ಯದಲ್ಲಿ ಯಾವ ಕನಸುಗಳು ಇರಲಿಲ್ಲ. ಅದರಲ್ಲೂ ಸಿನಿಮಾ ಮಾಡಬೇಕು ಅನ್ನೋ ಆಸೆಗಳಿತ್ತೆ ಹೊರತು ನಾನು ಹೀರೋ ಆಗ್ತೀನಿ ಅಥವಾ ಈ ಲೆವೆಲ್ ಬಂದು ನಿಂತ್ಕೋತೀನಿ, ಅದರಲ್ಲೂ ಇಷ್ಟು ಬೇಗ ಹೀರೋ ಆಗ್ತೀನಿ, ನಂದು ಒಂದೆರಡು ಸಿನಿಮಾ ಹಿಟ್ ಆಗುತ್ತೆ ಅನ್ನೋದೆಲ್ಲ ಕನಸು. ಅದು ಇವತ್ತಿಗೂ ಕನಸಾಗೇ ಇದೆ, ನನಗೆ ಕನಸಾಗೇ ಇದೆ ಅಂದರೆ ಮೀನ್ಸ್ ನನಗೆ ಇವತ್ತಿಗೂ ನಿಜಾನ ಇದು ಸುಳ್ಳು ಅಂತ ನಂಬಕ್ಕೆ ಸಾಧ್ಯ ಇಲ್ಲ, ಆ ಲೆವೆಲ್ಗೆ ಕನಸಾಗಿದೆ ಅದು.
1: ನಾನು ತೆರೆ ಮೇಲೆ ನಿಮ್ಮನ್ನು ನೋಡಿದಾಗ ಸ್ವಲ್ಪ ವಯಸ್ಸಾಗಿದೆಯಪ್ಪ ಅಂತ ಅನಿಸುತ್ತೆ, ಆದರೆ ಇವತ್ತು ಸ್ಟುಡಿಯೋದಲ್ಲಿ ನೋಡ್ತಾ ಇದ್ದೀನಲ್ಲ, ನಿಜವಾಗ್ಲೂ ಜಡ್ಜ್ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ ಎಷ್ಟು ವಯಸ್ಸಾಗಿದೆ ಏನು ಅಂತ
0: ಹೇಳಿ? ಇಲ್ಲ, ತೆರೆ ಮೇಲೆ ಅಂದರೆ ಆ ಪಾತ್ರಕ್ಕೆ ತಕ್ಕಂಗೆ ನಾವು ಕ್ಯಾರೆಕ್ಟರ್ಗೆ ತಕ್ಕಂತೆ ಈಗ ದಾಡಿ ಬಿಡಬೇಕಾಗತ್ತೆ ಅಥವಾ ಏನೋ ಮೇಕಪ್ಪಲ್ಲಿ ಡಲ್ ಮಾಡ್ಕೋಬೇಕಾಗತ್ತೆ, ಈ ಥರದ್ದೆಲ್ಲ ಇರುತ್ತೆ. ಬಟ್ ಈಗ ನೀವು ನೋಡ್ತಾ ಇರೋದು ನಿಜವಾದ ಸತೀಶ್, ಈಗ ಏನು ನೋಡ್ತಾ ಇದ್ದೀರೋ ಅದೇ ನಿಜವಾದ ಈಜು. ಬಹುಶಃ ನನ್ನ ಮುಂದಿನದು ಒಂದು ಚಿತ್ರ ಬರ್ತದೆ ರಾಕೆಟ್ ಅಂತ, ಅದೇನಂದರೆ ನಮ್ಮ ಹೋಮ್ ಬ್ಯಾನರ್ ನಾನೇ ಸತೀಶ್ ಪಿಕ್ಚರ್ಸ್ ಅಂತ ಶುರು ಮಾಡಿದ್ದೀವಿ, ಅಲ್ಲಿಂದ ಬರ್ತಾ ಇದ್ದ ಅದು ರಾಕೆಟ್ ಅಂತ ಹೋಮ್ ಬ್ಯಾನರ್, ನಾನು ನನ್ನ ಸ್ನೇಹಿತರುಗಳು ಸೇರ್ಕೊಂಡು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಬಹುಶಃ ನೋಡಿದ್ರೆ ನಿಮಗೆ ತುಂಬ ಯಂಗಾಗಿ ಕಾಣಿಸ್ತೀನಿ ಮತ್ತು ತುಂಬ ಸ್ಮಾರ್ಟಾಗಿ ಕಾಣಿಸ್ತೀನಿ.

0: ಸತೀಶ್ ಅವರೇ, ನೀನಾಸಂನಲ್ಲಿ ನಿಮ್ಮ ಅನುಭವ ಹೇಗಿತ್ತು? ಆ ಅನುಭವ ಸಿನಿಮಾ ರಂಗಕ್ಕೆ ನಿಮಗೆ ಎಷ್ಟು ಸಹಾಯ ಆಯಿತು?
1: ನೀನಾಸಂ ಅನ್ನೋದು ನೀಲಕಂಠೇಶ್ವರ ನಾಟ್ಯ ಸಂಘ ಅಂತ, ಅಂದರೆ ಅಲ್ಲಿ ನಾಟಕಗಳನ್ನು ಮಾಡೋದ್ರ ಮುಖಾಂತರ ಜೊತೆಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾರೆ, ನಾಟಕದ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾರೆ. ಅಲ್ಲಿ ತಯಾರು ಮಾಡಬೇಕಾದ್ರೆ ನಾಟಕ ಒಂದೇ ಇರಲ್ಲ, ಸಂಗೀತ, ಸಾಹಿತ್ಯ, ಆಮೇಲೆ ಪ್ರಸಾದನ ಜೊತೆಗೆ ಏನು ವೇಷಭೂಷಣ ಜೊತೆಗೆ ಏನು ರಂಗ ಪರಿಕರ ಈ ಥರದ ಎಲ್ಲ ಕೆಲಸಗಳಲ್ಲೂ ಅವನು ಎಕ್ಸ್ಪರ್ಟ್ ಆಗಬೇಕು. ಆ ಥರದೊಂದು ಟ್ರೈನಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅವರು. ಅದು ಏನಾಗುತ್ತೆ, ಇಡೀ ವರ್ಷ ಒಂಥರ ಗುರುಕುಲ ಥರ ಕೆಲಸ ಮಾಡುತ್ತೆ ನೀನಾಸಂ ಅನ್ನೋದು. ಗುರುಕುಲ ಅಂದರೆ ಒಂದು ವರ್ಷ ಅಲ್ಲಿ ಹೋದ್ಮೇಲೆ ಗಣೇಶನ ಹಬ್ಬಕ್ಕೆ ಬಹುಶಃ ಬಿಟ್ಟರೆ, 3 ದಿವಸ ರಜೆ ಬಿಟ್ಟರೆ, ವರ್ಷದ 365 ದಿವಸದಲ್ಲಿ 362 ದಿವಸ ಅಲ್ಲೇ ಇರ್ತೀವಿ. ಆ 362 ದಿವಸದಲ್ಲಿ ಸಂಡೇ, ಸ್ಯಾಟರ್ಡೇ ಇದ್ಯಾವುದೂ ಲೆಕ್ಕಕ್ಕೆ ಬರಲ್ಲ. ಎಲ್ಲ ದಿವಸನೂ ಕೆಲಸ ಮಾಡ್ತಾನೆ ಇರ್ತೀವಿ. ಬೆಳಗಿನ ಜಾವ 6 ಗಂಟೆಗೆ ಇದ್ದರೆ ನಾವು ರಾತ್ರಿ ಮಲಗೋದು 10-11, ಕೆಲವು ದಿವಸ 12 ಆಗ್ಬೋದು. ಈ ಥರ ಒಂದು ಕಠಿಣವಾದ ಗುರುಕುಲ ಥರ ಇರುವಂಥ ಒಂದು ಸಂಸ್ಥೆ ಅದು ನೀನಾಸಂ ಅನ್ನೋದು. ಇದನ್ನು ಸಂಸ್ಥಾಪನೆ ಮಾಡಿದವರು ಕೆ ವಿ ಸುಬ್ಬಣ್ಣ ಅಂತ. ಅವರು ನಾಟಕ ಆಡೋದಕ್ಕೋಸ್ಕರ ಸುಮ್ಮನೆ ಒಂದು ಸಣ್ಣದಾಗಿ ಹಳ್ಳಿನಲ್ಲಿ ಅವರವರು ಸ್ನೇಹಿತರುಗಳು ಸೇರಿಕೊಂಡು ಒಂದು ಸಂಸ್ಥೆಯನ್ನು ಮಾಡಿಕೊಂಡು ನೀಲಕಂಠೇಶ್ವರ ನಾಟ್ಯ ಸಂಘ ಅಂತ. ಅದೇನಾಯಿತು, ಒಂದು ಆಡಿಟೋರಿಯಂ ಕಟ್ಟಲು ಲೆವೆಲ್ ಬಂತು, ಕಡೆಗೆ ಒಂದು ಇನ್ಸ್ಟಿಟ್ಯೂಟ್ ಆಯಿತು. ಆ ಥರದ ಒಂದು ಗುರುಕುಲದಲ್ಲಿ 1 ವರ್ಷಗಳ ಕಾಲ ಇದ್ದೆ. ಅಲ್ಲಿ ಮಾಡಿದ ನಾಟಕಗಳು ಆಗ್ಬೋದು ಅಥವಾ ಅಲ್ಲಿ ಓದಿದ ಸಾಹಿತ್ಯ ಆಗ್ಬೋದು, ಅದೆಲ್ಲ ಒಂಥರ ಪರಿಣಾಮ ಬೀರಿ ನನ್ನನ್ನು ಬೇರೆ ಥರನೇ ರೂಪಿಸ್ತು ಅಂತ ಹೇಳ್ಬೋದು.
0: ನಾಟಕ ಅಂದ ತಕ್ಷಣ ಈಗ ನಾಟಕ ಆಡಿಸೋರು ತುಂಬ ಜನ ಇದ್ದಾರೆ, ನಾಟಕ ನಿರ್ದೇಶನ ಮಾಡ್ತಾರೆ, ಒಳ್ಳೊಳ್ಳೆ ನಟರು ಇದ್ದಾರೆ, ನಿರ್ದೇಶಕರಿದ್ದಾರೆ. ಆದರೆ ನಾಟಕ ಅಂದ ತಕ್ಷಣ ನಾವು ಸ್ವಲ್ಪ ಹಿಂದೆ ಹೋದಾಗ ನಮಗೆ ಬಿ ವಿ ಕಾರಂತರು ನೆನಪಾಗ್ತಾರೆ, ಸುಬ್ಬಣ್ಣ ಅವ್ರು ನೆನಪಾಗ್ತಾರೆ, ಪೂರ್ಣಚಂದ್ರ ತೇಜಸ್ವಿ ಅವ್ರು ನೆನಪಾಗ್ತಾರೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡು, ಇವರು ಎಲ್ಲರ ಪ್ರಭಾವ ನಿಮ್ಮೇಲೆ ಇತ್ತು ಅಥವಾ ಯಾರಾದರೂ ನೆನೆಸ್ಕೊಳ್ತೀರಾ ಇಂಥವ್ರ ಪ್ರಭಾವ?

0: ಆಗ್ಬೋದು, ಈ ಥರದ್ದು ಎಲ್ಲ ಬೇರೆ ಬೇರೆ ನಾಟಕಗಳಾಗ್ಬೋದು, ಅವರ ಅಗ್ನಿಮತ್ತು ಮಳೆ ಆಗ್ಬೋದು, ಎಲ್ಲ ನಾಟಕಗಳು ತುಂಬ ಅದ್ಭುತವಾಗಿದೆ. ಅದರಿಂದ ಸಾಕಷ್ಟು ಇನ್ಸ್ಪೈರ್ ಆಗಿರ್ತೀವಿ. ತೇಜಸ್ವಿ ಅವ್ರದ್ದ ಸಾಕಷ್ಟು ಕಥೆಗಳನ್ನು ಓದಿದ್ದೀನಿ, ಅವರ ಕಾದಂಬರಿಗಳು ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ತೇಜಸ್ವಿ ಅವರ ಎಲ್ಲ ಪುಸ್ತಕಗಳನ್ನು ಬಹುಶಃ ಓದಿದ್ದೀನಿ ನಾನು. ಅನಂತಮೂರ್ತಿ ಅವರ ಮೌನಿ ಆಗ್ಬೋದು, ಅಥವಾ ಅವರ ಬೇರೆ ಬೇರೆ ಬೇರೆ ಬೇರೆ ಕಾದಂಬರಿಗಳಾಗ್ಬೋದು, ಅವೆಲ್ಲವೂ ತುಂಬ ಪರಿಣಾಮ ಬೀರಿದ್ದಾವೆ. ಹಾಗೆಯೇ ಈಗ ಸುಬ್ಬಣ್ಣವ್ರು ಬರೆದಂಥವಾಗ್ಬೋದು, ಅಥವಾ ಸುಬ್ಬಣ್ಣವರ ಮಾರ್ಗದರ್ಶನ ಆಗ್ಬೋದು ನಮಗೆ ನೀನಾಸಮ್ಮಲ್ಲಿದ್ದಾಗ, ಅದೆಲ್ಲದರ ಇನ್ಸ್ಪೈರ್ ಆಗಿನೇ ಬಹುಶಃ ಅಂದರೆ ಅದಕ್ಕೆ ಒಬ್ಬ ವ್ಯಕ್ತಿಯಾಗಿ ರೂಪುಗೊಳ್ಳೋದಕ್ಕೆ ಬಹುಶಃ ಇವತ್ತು ನಾನು ರೂಪ ಆಗಿದ್ದೇನೆ ರೂಪುಗೊಂಡಿದ್ದೇನೆ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಬಟ್ ಒಂದೇನೆಂದರೆ ಸಾಧಾರಣವಾಗಿ ಇವತ್ತೇನಾದ್ರೆ ನೀನಾಸಂ ಸತೀಶ್ ಅಂತ ಕರಿಬೇಕಾದ್ರೆ ಇವರೆಲ್ಲರ ಏನೋ ಇನ್ಸ್ಪಿರೇಷನ್ ತುಂಬ ಇದೆ ನಮಗೆ. ಅಂದರೆ ಅವರನ್ನು ಓದ್ಕೊಂಡಿದ್ದಾಗಲಿ, ಈಗ ಸಾಕಷ್ಟು ಜನ ಹೆಸರುಗಳು ನಾವು ಹಾಕಿಲ್ಲ, ತುಂಬ ಜನ ಸಾಹಿತಿಗಳು ಬೇರೆ ಬೇರೆ ಸಾಹಿತಿಗಳಾಗ್ಬೋದು, ಬೇರೆ ಬೇರೆ ನಾಟಕಕಾರರಾಗ್ಬೋದು, ನನಗೆ ನಾಟಕ ಮಾಡಿಸ್ದಂಥವ್ರು ಅವರೆಲ್ಲರೂ ಸೇರಿಕೊಂಡಿದ್ದಾರೆ ಇದಕ್ಕೆ.
1: ಸೊ ಎಲ್ಲರ ಒಂದು ಪ್ರಭಾವವನ್ನು ನಿಮ್ಮಲ್ಲಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಹಾಗಾದರೆ ನೀವು ನೀನಾಸಂ ನಾಟಕ ಶಾಲೆ ಅಂದರೆ ಆ ಇನ್ಸ್ಟಿಟ್ಯೂಟ್ನಲ್ಲಿ ಓದ್ದವರು, ನೀವು ಹೇಳ್ದಂಗೆ ಅದೊಂದು ಯೂನಿವರ್ಸಿಟಿ ಇದ್ದಾಗೆ ಅಲ್ಲಿ ಕಲ್ತಿದ್ದೆ ಜಾಸ್ತಿ. ಆ ಅನುಭವವನ್ನು ಇಟ್ಕೊಂಡು ನೀವು ನಿಮ್ಮದೇ ಒಂದು ನಾಟ್ಯ ತಂಡವನ್ನು ಕಟ್ಟಿ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿ ಒಂದಷ್ಟು ಜನರಿಗೆ ನೀವು ಈ ನಾಟಕವನ್ನು ಕಲಿಸುವ ಬಗ್ಗೆ ಯೋಚನೆ ಮಾಡಿದ್ದೀರಾ?
0: ಈಗ ಹಂಗೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ. ಈಗ ಸ್ಕೂಲಲ್ಲಿ ಕಲ್ತ್ಕೊಂಬರ್ತೀವಿ ಅಂತಂದರೆ ಈಗ ಟೀಚರ್ ಇರ್ತಾರೆ, ನಾನೋಗಿ ಟೀಚರ್ ಆಗಬೇಕು ಅಂತ ಆಗಲ್ಲ. ಈಗ ನನಗೆ ಬೇರೆ ಬೇರೆ ಉದ್ಯೋಗ ಯಾವ್ಯಾವುದು ನಮಗೆ ಏನು ಅನಿಸ್ತದೆ ಅದನ್ನು ಮಾಡ್ತಾ ಹೋಗ್ತಾ ಇರ್ತೀವಿ. ಹಾಗೆ ಇನ್ಸ್ಟಿಟ್ಯೂಟ್ ಕಟ್ತಾ ಬಂದರೆ ಪ್ರತಿಯೊಬ್ಬರು ಕಟ್ತಾ ಬಂದರೆ ಈಗ 600 ಜನ ಕಟ್ಟಿದ್ರೆ ಇಡೀ ನಾವು ಊರು ತುಂಬ ಬರೀ ಅವರೇ ಕಾಣಿಸೋಕೆ ಶುರುವಾಗ್ತಾರೆ. ಹಂಗಾಗಲ್ಲ ಅದು. ಅಂದರೆ ಈಗ ಇನ್ಸ್ಟಿಟ್ಯೂಟ್ ಕಟ್ಟಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ಇದೆ ನನ್ನ ಮನಸ್ಸಲ್ಲಿ. ಒಂದು ಥಿಯೇಟರ್ ಕಟ್ಟಬೇಕು, ಮತ್ತೆ ನಾಟಕಗಳಿಗೆ ವಾಪಸ್ ಬರಬೇಕು ಅನ್ನೋದು ಆಸೆಗಳೆಲ್ಲವೂ ಇದೆ. ಬಟ್ ಈಗ ಅದಕ್ಕೆ ಟೈಮ್ ಸಾಲ್ತಾ ಇಲ್ಲ. ಖಂಡಿತ ಮುಂದೊಂದು ದಿವಸ ಆಲೋಚನೆ ಇದೆ ನನಗೆ, ನಾಟಕಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೋಬೇಕು, ಮತ್ತೆ ಆ್ಯಕ್ಟ್ ಮಾಡಬೇಕು ನಾನು ವಾಪಸ್ ನಾಟಕದಲ್ಲಿ. ಅಲ್ಲಿ ಆ್ಯಕ್ಚುಲಿ ಪ್ರೇಕ್ಷಕರು ಜಾಸ್ತಿ ಆಗಬೇಕು, ಆ ಥರದ್ದೇನೋ ಆಗಬೇಕು ಅನ್ನೋದೊಂದು ಆಸೆಗಳಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಅದೇನಾಗುತ್ತೆ ಅಂತ ಗೊತ್ತಿಲ್ಲ.
1: ಈ ಕ್ವಾಟ್ಲೆ ಸತೀಶ, ನೀನಾಸಂ ಸತೀಶು, ಈ ತುಂಟ್ ಸತೀಶ, ಹಳ್ಳಿಗೆ ಹೋದಾಗ ಪ್ರತಿಕ್ರಿಯೆ ಹೇಗಿರುತ್ತೆ ಸ್ನೇಹಿತರಿಂದ ಮತ್ತು ಊರಿನ ಜನರಿಂದ?
0: ಹಾಂ, ಚೆನ್ನಾಗಿರುತ್ತೆ. ಏನಂದರೆ ಈಗ ಮಂಡ್ಯಕ್ಕೆ ಹೋದಾಗ ನನಗೆ ಬಹುಶಃ ಮಂಡ್ಯ ಜನರ ಪ್ರೀತಿ ಇದೆಯಲ್ಲ, ಅದು ಹೇಳ್ಕೊಳೋಕ್ಕಾಗಲ್ಲ. ಆಮೇಲೆ ಮಂಡ್ಯ ಅಂತಲ್ಲ, ನಿಮ್ಗೆ ಬೇಸಿಕಲಿ ಆಲ್ ಓವರ್ ಕರ್ನಾಟಕ. ಈಗ ಏನಾಗ್ಬಿಡುತ್ತೆ ಅದು ಬರೀ ಪರ್ಟಿಕ್ಯುಲರ್ ನಾನು ಒಂದು ಊರಿಗೆ ಸೀಮಿತ ಆಗೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಈಗ ಒಬ್ಬ ಸೆಲೆಬ್ರಿಟಿ ಆಗಿ ಇಡೀ ಕರ್ನಾಟಕಕ್ಕೆ ಏನೋ ಸಲ್ಲುವಂಥ ಹುಡುಗ ನಾನು. ಯಾಕೆಂದರೆ ಈ ಇಡೀ ಕರ್ನಾಟಕದಾದ್ಯಂತ ನನ್ನ ಸಿನಿಮಾ ನೋಡಿದ್ದಾರೆ, ಹಿಟ್ ಮಾಡಿದ್ದಾರೆ, ಎಲ್ಲರೂ ನನ್ನ ಮಂಡ್ಯ ಇಂಡಿಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನನ್ನು ನೋಡದೆ ಸತೀಶ್ ಅಂತ ನೋಡ್ತಾರೆ, ಕ್ವಾಟ್ಲೆ ಸತೀಶ ಅಂತ ನೋಡ್ತಾರೆ ನನ್ನ. ಯೂನಿವರ್ಸ್ ಎಲ್ಲ ನೋಡಬೇಕಾದ್ರೆ ಎಲ್ಲರೂ ಕ್ವಾಟ್ಲೆ ಸತೀಶ ಅಂತ ನೋಡ್ತಾರೆ. ಯಾವತ್ತೂ ನನ್ನ ಏನು ದೊಡ್ಡ ಹೀರೋನೋ ಅಥವಾ ಅವನೊಬ್ಬ ಸೆಲೆಬ್ರಿಟಿ ಅಂತ ಯಾವತ್ತೂ ನನ್ನ ನೋಡಲ್ಲ. ನನ್ನನ್ನು ನೋಡದೆ ನನ್ನನ್ನು ಮಾತಾಡ್ಸೋದು ಯಾವ ರೀತಿ ಅಂತಂದರೆ ಎಲ್ಲರೂ ತುಂಬ ಆತ್ಮೀಯವಾಗಿ ನಮ್ಮ ಹುಡುಗ ನಮ್ಮ ಸತೀಶ ಅನ್ನೋ ಥರ ಮಾತಾಡಿಸ್ತಾರೆ ಇಡೀ ಕರ್ನಾಟಕದ ಜನ. ಅದು ಬಹುಶಃ ನನಗೆ ಸಿಕ್ಕಿರೋದು ವರದಾನ ಅಂತ ಹೇಳ್ಬೋದು, ಅದು ನನ್ನ ಪುಣ್ಯ ಅಂತ ಹೇಳ್ಬೋದು. ಅದಕ್ಕೆ ನಾನು ಇಡೀ ಕರ್ನಾಟಕದ ಕೇಳುವವರಿಗೆಲ್ಲ ಮತ್ತು ಯಾರ್ಯಾರು ಕೇಳ್ತಾ ಇದ್ದಾರೋ ಅವ್ರಿಗೆ ಈ ಮುಖಾಂತರ ನನ್ನ ಎಲ್ಲ ಸಿನಿಮಾಗಳನ್ನು ಗೆಲ್ಲಿಸಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ.
1: ಸೊ ಇಷ್ಟೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರ, ನೀವೇ ಹೇಳ್ತಾ ಇದ್ದೀರಾ ಗೆಲ್ಲಿಸಿದ್ದೀರಾ ಅಂಥೇಳಿ.
0: ಹೌದು,
1: ಈ ಗೆದ್ದಂಥ ಸಿನಿಮಾಗಳಲ್ಲಿ ನಿಮಗೆ ಇಷ್ಟವಾದಂಥ ಒಂದು ಕ್ಯಾರೆಕ್ಟರ್ ಯಾವುದು?
0: ಆ ಥರ ಹೇಳಕ್ಕೆ ಬರೋಕ್ಕಾಗಲ್ಲ. ಅಂದರೆ ಹಂಗೆ ಹೇಳ್ತಾ ಹೋದ್ರೆ ಏನಾಗುತ್ತೆ ಅಂದರೆ ಈಗ ಎಲ್ಲ ಪಾತ್ರಗಳನ್ನು ತುಂಬ ಇಷ್ಟಪಟ್ಟೆ ಮಾಡಿರ್ತೀನಿ ನಾನು. ಈಗ ಹಂಗೆ ನೋಡಿದ್ರೆ ಡ್ರಾಮಾ ಕ್ಯಾರೆಕ್ಟ್ರು ತುಂಬ ಇಷ್ಟ ನನಗೆ, ಆಮೇಲೆ ಲೈಫು ಇಷ್ಟನೇ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿತ್ತು, ಲೂಸಿಯ ಚೆನ್ನಾಗಿತ್ತು, ಕ್ವಾಟ್ಲೆ ಸತೀಶ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿತ್ತು. ಈಗ ಲವ್ ಇನ್ ಮಂಡ್ಯ ಮಾಡಿದ್ದೀನಿ, ಈ ಮಂತು ಎಂಡಿಗೆ ರಿಲೀಸ್ ಆಗ್ತಾಯಿದೆ, ಆ ಪಾತ್ರನೂ ಅಷ್ಟೇ ತುಂಬ ಅದ್ಭುತವಾಗಿದೆ, ಆ ಸಿನಿಮಾ ಕೂಡ ಅದ್ಭುತವಾಗಿದೆ. ಆ ಲವ್ ಇನ್ ಮಂಡ್ಯದ ಹಾಡುಗಳು ಕೂಡ ಈಗ ಆಲ್ರೆಡಿ ಹಿಟ್ ಆಗಿದ್ದಾವೆ. ಬಹುಶಃ ನನ್ನ ಜರ್ನಿನಲ್ಲಿ ಲೂಸಿಯ ಆದ ನಂತರ, ಡ್ರಾಮಾ ಆದ ನಂತರ ಒನ್ ಆಫ್ ದ ಬಿಗ್ ಹಿಟ್ ಆಗುತ್ತೆ ಈ ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಲವ್ ಇನ್ ಮಂಡ್ಯ ಅದು ಜನ ಯಾವ ರೀತಿ ನಮಗೆ ಏನೋ ಆಶೀರ್ವಾದ ಮಾಡ್ತಾರೆ ಅಂತ ನೋಡಬೇಕು.
1: ಈ ಲೂಸಿಯಾ ಸಿನಿಮಾ ಎರಡೆರಡು ಸಾರಿ ಮೂರು ಸಾರಿ ನೋಡಿದವರು ಕೂಡ ಏನೋ ಅರ್ಥ ಆಗಲಿಲ್ಲ ಅಂತ ಹೇಳ್ತಿದ್ರು. ಹೇಗಿದೆ ವಿಭಿನ್ನವಾಗಿ ಆ ಸ್ಟೋರಿ?
0: ವಿಭಿನ್ನವಾಗಿ ಸ್ಟೋರಿ ಅಂತಂದರೆ ನನಗೂ ಅರ್ಥ ಆಗಿಲ್ಲ ಇನ್ನು, ನಾನು ನೋಡ್ತಾನೆ ಇದ್ದೀನಿ ಯಾವಾಗ ಅರ್ಥ ಆಗ್ಬೋದು ಅಂತ. ಬಟ್ ಏನಂದರೆ ಅದೊಂಥರ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು, ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಇದೆ ಅಷ್ಟೇ. ಅದು ಅಷ್ಟು ಅರ್ಥ ಆಗದಿರೋ ಥರದ ಸಿನಿಮಾ ಏನಲ್ಲ ಅದು, ಒಂದು ಸಣ್ಣದಾಗಿ ಒಂದು ಎಳೆನ ಏನು ಎರಡು ಕ್ಯಾರೆಕ್ಟರ್ನ ಹೇಳಕ್ಕೆ ಹೊರಟಿದ್ದಾರೆ ಅಷ್ಟೇ. ಒಳಗಡೆ ಒಬ್ಬ ಹೀರೋ ಇದ್ದವನು ಅವನೊಳಗಡೆ ಇರುವಂಥ ಒಂದು ಕ್ಯಾರೆಕ್ಟರ್ನ ಆಚೆಗೆ ತೆಗೀತಾರೆ, ಅದು ಕನಸು ಅನ್ನೋದ್ರ ಮುಖಾಂತರ. ಅಷ್ಟೇ ಸಿಂಪಲ್ ಆಗಿದೆ ಅದು. ನೀ ಮಾಯೆಯೊಳಗೋ ನಿನ್ನೊಳ ಮಾಯೆಯೋ ಅಂತ, ಅಂದರೆ ನಾನು ಯಾರು ಅವನು ಯಾರು ಅನ್ನೋ ಕನ್ಫ್ಯೂಷನ್ಲಿರುವಂಥ ಸಿನಿಮಾ ಅಷ್ಟೇ ಅದು. ಅದು ಬಿಟ್ಟರೆ ಏನಂಥ ಬೃಹದಾಕಾರವಾದ ವಿಷಯ ಆಗಲಿ ಅಥವಾ ಬೃಹತ್ತಾದ ವಿಷಯ ಆಗಲಿ ಯಾವುದೂ ಇಲ್ಲ ಆ ಸಿನಿಮಾದಲ್ಲಿ. ಹಾಗಾಗಿ ವೆರಿ ಸಿಂಪಲ್ ಆಗಿದೆ ಅಂತ ಹೇಳ್ಬೋದು.
1: ಸೊ ನಿಮ್ಮ ಸಿನಿಮಾಗಳಲ್ಲಿ ಈ ಹಾಡುಗಳು ಒಂಥರ ವಿಭಿನ್ನವಾಗಿ

0: ಆಗಿರ್ತವೆ. ಹೇಗಿರೋದಂದ್ರೆ ಗ್ರಾಮೀಣ ಶೈಲಿಯಲ್ಲಿರುತ್ತೆ, ಪ್ರತಿಯೊಬ್ಬನಿಗೂ ಅರ್ಥ ಆಗುವಾಗಿರುತ್ತೆ, ಮತ್ತೆ ಅದು ನಮ್ಮ ನಿಜ ಜೀವನಕ್ಕೆ ಹತ್ತಿರವಾಗಿರುವಂತ ಇರುತ್ತೆ, ಮತ್ತೆ ಸ್ವಲ್ಪ ನೋವನ್ನ ಹೊರಹಾಕುವಂತದ್ದು ಇರುತ್ತೆ. ಏನ್ ವಿಶೇಷ ಇದು?
1: ನಾನು ಪರ್ಟಿಕ್ಯುಲರ್ ಆಗಿ ಬಹುಶಃ ಅದು ನನಗೆ ಸಿಕ್ಕಂತ ಡೈರೆಕ್ಟರ್ಗಳನ್ನು ಆ ತರ ಸಿಕ್ಕಿದ್ರು, ಬಹುಶಃ ಅವರ ಆಲೋಚನೆಗಳು ಅದೇ ತರ ಇತ್ತು. ಆಮೇಲೆ ಒಂದು ನನ್ನನ್ನು ಯೋಚನೆ ಮಾಡ್ಬೇಕಾದ್ರೆ ಅದೇ ತರದ ಯೋಚನೆ ಮಾಡ್ತಾರೆ, ಯಾಕೆಂದ್ರೆ ಈಗ ಮಂಡ್ಯದಿಂದ ಬಂದಿರೋದ್ರಿಂದ ಆ ಭಾಷೆ, ಆ ನೇಟಿವಿಟಿ ಅದೆಲ್ಲವೂ ಬೇಕು ಅಂತ ಆ್ಯಕ್ಚುಲಿ ಎಲ್ಲ ಡೈರೆಕ್ಟ್ಗಳು ಬಯಸ್ತಾರೆ. ಅದು ಪ್ಲಸ್ ಕೂಡ ಹೌದು, ಯಾಕೆಂದರೆ ನನ್ನ ಹ್ಯೂಮರ್ ಹೊರಹಾಕೋ ಮಾರ್ಗ ಇದೆಯಲ್ಲ, ಆ ಹೊರಹಾಕೋ ಮಾರ್ಗದಲ್ಲಿ ಮಂಡ್ಯ ಭಾಷೆ ತುಂಬ ಕೆಲಸ ಮಾಡಿದೆ. ಕಾಮಿಡಿ, ಫ್ರೆಶ್ ಆದ ಒಂದು ಕಾಮಿಡಿನ ಹೇಳೋದಕ್ಕೆ ಆ ಭಾಷೆಗೆ ಒಂದು ಕ್ವಾಲಿಟಿ ಇದೆ. ಆ ಭಾಷೆನಲ್ಲಿ ಏನಂದರೆ ಒಂದು ಸಂಗೀತ ಇದೆ, ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಸಂಗೀತ ಬರುತ್ತೆ ಆ ಭಾಷೆನಲ್ಲಿ, ಆ ಸಂಗೀತ ಹಿಡಿದ್ರೆ ಆ್ಯಕ್ಚುಲಿ ಅದರ ಹ್ಯೂಮರ್ ಸಿಗುತ್ತೆ. ಹಂಗಾಗಿನೇ ಬಹುಶಃ ಎಲ್ಲರೂ ನನ್ನನ್ನು ಒಂಥರ ಏನು ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಆಗಿ ಅಥವಾ ಮಂಡ್ಯದ ಹುಡುಗ ಆಗಿ ನೋಡೋದಕ್ಕೆ ತುಂಬ ಜನ ಇಷ್ಟಪಡ್ತಾರೆ. ಅದೇ ಪ್ಲಸ್ ಆಯಿತು ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಈ ಥರ ಬರೆಯೋದಕ್ಕೆ ಸಾಧ್ಯ ಹಾಡುಗಳೆಲ್ಲ ಅವರ ಮೇಲೆ.
0: ನೀವು ಲೂಸಿಯಾ ಸಿನಿಮಾದಲ್ಲಿ ಒಂದು ಹಾಡಿದೆ, ತಿನ್ಬೇಡ ಕಣಮಿ ತಿನ್ಬೇಡ ಕಣಮಿ ಅಂತ ಒಂದು ಹಾಡು ಬರುತ್ತೆ. ಇದು ನಮ್ಮ ಹಳೆ ಮೈಸೂರು, ಈ ಹಾಸನ, ಮಂಡ್ಯ, ಚಾಮರಾಜನಗರ ಈ ಕಡೆಗೆ ಜಾನಪದ ಶೈಲಿಯಲ್ಲಿ ಹಾಡ್ತಾ ಇದ್ರು. ಇದನ್ನು ತಿನ್ಬೇಡ ಕಣಮಿ ತಿನ್ಬೇಡ ಕಣಮಿ ಉರ್ಗಡ್ಲೆಕಾಯ, ತಿನ್ನ ತಿನ್ನ ತಿಮ್ಮರ ಕಣಮಿ ಉರ್ಗಡ್ಲೆಕಾಯ ಅಂತಿತ್ತು. ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಇದಕ್ಕೆ ಅಳವಡಿಸ್ಕೊಂಡಿದ್ದೀರಾ. ಈ ಚಿತ್ರಕ್ಕೆ ಈ ಹಾಡನ್ನು ತಗೋಬೇಕು ಅಂತ ಹೇಗೆ ಪ್ರೇರೇಪಣೆ ಆಯ್ತು ನಿಮಗೆ?
1: ಇಲ್ಲ, ಇದನ್ನ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದು ಪೂರ್ಣಚಂದ್ರ, ಅವರೇ ಅದನ್ನು ಬರ್ಕೊಂಡು ಅಂದರೆ ಅದನ್ನು ಬರ್ಕೊಂಡು ಬೇರೆ ಥರ ಮಾಡ್ಕೊಂಡು ಸ್ವಲ್ಪ ರೆಡಿ ಮಾಡಿದ್ದು. ಆಮೇಲೆ ಅವ್ರಿಗೆ ಏನಂದರೆ ಬೇಸಿಕಲಿ ಆ ಕ್ಯಾರೆಕ್ಟರ್ ಬಂದು ಮಂಡ್ಯದ ಹುಡುಗ ಆ ಸಿನಿಮಾದಲ್ಲಿ, ಹಾಗಾಗಿ ಆ ಭಾಷೆ ಮತ್ತು ಆ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ, ಜೊತೆಗೆ ನಾನು ಆ್ಯಕ್ಟ್ ಮಾಡ್ತಿರೋದ್ರಿಂದ ಅದು ಪ್ಲಸ್ ಆಗುತ್ತೆ ಅಂತ ಪೂರ್ಣಂಗನ್ಸಿದೆ. ಹಾಗಾಗಿನೇ ಬಹುಶಃ ಅದನ್ನು ಅವರು ರೆಡಿ ಮಾಡಿದ್ದು ಅಂತ ಹೇಳ್ಬೋದು.

0: ಸೂಪರ್.
1: ಸತೀಶ್ ಅವರೇ, ಬಾಲ್ಯದಲ್ಲಿ ಹಳೇ ಸಿನಿಮಾಗಳನ್ನ ಸಿಕ್ಕಾಪಟ್ಟೆ ನೋಡ್ತಾ ಇದ್ದೆ ಅಂತ ನೀವು ಹೇಳಿದ್ರಿ, ಯಾವ ಯಾವ ಸಿನಿಮಾ ನಿಮ್ಮ ಮನಸ್ಸಿನಲ್ಲಿ ಉಳಿದಿದೆ?
2: ನನ್ನ ಮನಸ್ಸಲ್ಲಿರೋದು ಆ ಟೈಮಲ್ಲಿ ಬಂದಂಥ ಎಲ್ಲ ಸಿನಿಮಾಗಳು, ಬಹುಶಃ ಅಣ್ಣವ್ರ ಸಿನಿಮಾಗಳು, ತುಂಬ ತಾಯಿಗೆ ತಕ್ಕ ಮಗ, ಸಾಕಷ್ಟು ಸಿನಿಮಾ, ಬಬ್ರು ಆಹಾನ್ ಆಗ್ಬೋದು, ಆ ಥರ ಸಿನಿಮಾಗಳೆಲ್ಲ ಆ ಟೈಮಲ್ಲಿ ನೋಡಿದ್ದು ನಾನು. ಆಮೇಲೆ ಅಂಬರೀಷ್ ಅಣ್ಣವ್ರದ್ದು ನ್ಯಾಯಕ್ಕಾಗಿ ನಾನು, ಗಂಡು ಸಿಡಿಗೊಂಡು, ಆಮೇಲೆ ಯಾವುದು ಬಜಾರ್ ಭೀಮ, ಆಮೇಲೆ ಯಾವುದು ತುಂಬ ರೌಡಿ ಎಮ್ ಎಲ್ ಎ, ಆ ಥರದ ಸಾಕಷ್ಟು ಸಿನಿಮಾಗಳು. ಅದು ಬಿಟ್ಟರೆ ಆ ಟೈಮಲ್ಲಿ ಇವ್ರದ್ದು ರವಿಚಂದ್ರನ್ ಅವ್ರದ್ದು ಬರ್ತಾಯಿತ್ತು ಸಿಕ್ಕಾಬಿಟ್ಟೆ, ಯಾವುದು ಸಾವಿರ ಸುಳ್ಳು, ಆಮೇಲೆ ಅಂಜದಗಂಡು, ಯುದ್ಧಕಾಂಡ, ಅವೆಲ್ಲ ಅಲ್ಲೇ ನೋಡಿದ್ದು ನಾವು. ಆಮೇಲೆ ಶಂಕರ್ನಾಗ್ ಅವ್ರ ಸಿನಿಮಾಗಳನ್ನ ಸಿಕ್ಕಾಪಟ್ಟೆ ಹಾಕ್ತಿದ್ರು. ಶಂಕರ್ನಾಗ್ ಸಿ ಬಿ ಐ ಶಂಕರ್ ಆಗ್ಬೋದು, ಅಥವಾ ಬೇರೆ ಬೇರೆ ಸಿನಿಮಾಗಳು, ಈ ವಿಷ್ಣು ಸಾರ್ದು ಸಾಹಸ ಸಿಂಹ, ಜಯ ಸಿಂಹ, ಆಮೇಲೆ ಯಾವುದು ಜನನಾಯಕ, ಈ ಥರ ನೀತಂದ ಕಾಣಿಕೆ, ಈ ಥರ ಎಲ್ಲ ಸಿನಿಮಾಗಳನ್ನು ಹಾಕ್ತಿದ್ರು ಅಲ್ಲಿ ಆ ಟೈಮಲ್ಲಿ.
1: ಓಕೆ, ನೀವು ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಪಳಗದವರು, ಅಲ್ಲಿ ನೀವೇ ಹೇಳಿದ ಹಾಗೆ ನಿರ್ದೇಶನ, ಸಂಗೀತ ಕಲಿಯೋದು, ಕಲಿಸೋದು ಎಲ್ಲ ಕಲ್ತಿದ್ದೀರಿ. ಅಂದರೆ ನಿಮಗೆ ಕಲಿಸ್ಬೇಕು ಅನ್ನೋ ಒಂದು ತುಡಿತ ಇರುತ್ತೆ. ಸೊ ಕಲಿಸ್ಬೇಕು ಅಂತಂದರೆ ನಾನು ಹೇಳ್ತಾ ಇರೋದು, ಈ ಡೈರೆಕ್ಷನ್ ಮಾಡಬೇಕು, ಅವ್ರು ಹೇಳಿಕೊಡ್ಬೇಕು ಅಂತ, ಈ ಡೈರೆಕ್ಷನ್ ಮಾಡೋ ಕಡೆ ಒಲಿವಿದೆಯಾ ನಿಮಗೆ?
2: ಡೈರೆಕ್ಷನ್ ನಾಟಕಗಳನ್ನು ಮಾಡಿಸಿದ್ದೀನಿ ನಾನು. ಇಲ್ಲಿ ಬಂದಾಗ ಸಮಷ್ಟಿ ಅಂತ ಒಂದು ತಂಡಕ್ಕೆ ಒಂದೆರಡು ಮೂರು ನಾಟಕ ಮಾಡಿಸಿದ್ದೀನಿ, ಮತ್ತು ಬೇರೆ ಬೇರೆ ಕಡೆ ಎಲ್ಲ ಮಾಡಿಸಿದ್ದೀನಿ. ಅಲ್ಲಿ ಬೆಂಗಳೂರು, ಇದರಲ್ಲಿ ಮಂಡ್ಯದಲ್ಲಿ ಕೂಡ ಒಂದೆರಡು ಮೂರು ನಾಟಕ ಮಾಡಿಸಿದ್ದೀನಿ. ಸದ್ಯಕ್ಕೆ ಆಸೆ ಅಂತಲ್ಲ, ಅದನ್ನು ಮಾಡಬೇಕು ಅಂತಿದೆ ನನಗೆ, ಡೈರೆಕ್ಷನ್ ಮಾಡಬೇಕು ಅಂತ. ಬಟ್ ಈಗ ಸದ್ಯಕ್ಕಾಗಲ್ಲ, ಇನ್ನೊಂದು ಎರಡು ವರ್ಷದ ನಂತರ ಬಹುಶಃ ನಾನೇ ಒಂದು ಸಿನಿಮಾ ನಿರ್ದೇಶನ ಮಾಡ್ತೀನಿ.
1: ಸಮಷ್ಟಿ ನಾಟಕ ತಂಡದ ಬಗ್ಗೆ ಹೇಳಿದ್ರಿ, ಎಲ್ಲಿ ಇದೆ ಇದು, ಏನು, ಯಾರ್ಯಾರಿದ್ದಾರೆ ಇದರಲ್ಲಿ?
2: ಸಮಷ್ಟಿ ಅಂತ ರವೀಂದ್ರ ಪೂಜಾರ್ ಅಂತ ಅವರು ಕಟ್ಟಿದಂಥ ತಂಡ ಅದು, ಅವ್ರು ನಮ್ಮ ಸ್ನೇಹಿತರು. ಅದರಲ್ಲಿ ಸುಮಾರು ಜನ ಹುಡುಗರು ಕೆಲಸ ಮಾಡ್ತಾರೆ. ಅದರಲ್ಲಿ ನಾನು ಒನ್ ಆಫ್ ದ ಡೈರೆಕ್ಟರಾಗಿ ನಾಟಕ ಮಾಡಿಸಿದ್ದೀನಿ, ಒಂದೆರಡು ಮೂರು ನಾಟಕ ಮಾಡಿಸಿದ್ದೀನಿ. ಅದಿನ್ನೂ ಚಾಲ್ತಿನಲ್ಲಿದೆ, ನಡೀತಾ ಇದೆ ಇನ್ನು.
1: ನಿಮ್ಮ ಕೈಲಿ ಇನ್ನೆಷ್ಟು ಸಿನಿಮಾಗಳಿವೆ?
2: ನನ್ನ ಕೈಯಲ್ಲಿ ಈಗ ಲವಿನ್ ಮಂಡ್ಯ ರಿಲೀಸ್ ಆಗ್ತಾ ಇದೆ.
1: ಅದು ನಿಮ್ಮ ಓನ್ ಪ್ರೊಡಕ್ಷನ್?
2: ಇಲ್ಲ, ಲವಿನ್ ಮಂಡ್ಯ ಬಂದು ಉದಯ್ ಮೆಹ್ತಾ ಅವರು ಪ್ರೊಡಕ್ಷನ್. ನಾನು ಮತ್ತೆ ಸಿಂಧು ಲೋಕನಾಥ್ ಡ್ರಾಮಾದಲ್ಲಿ ನನ್ನ ಪೇರ್ ಆಗಿ ಆಕ್ಟ್ ಮಾಡಿದ್ಲಲ್ಲ, ಸೇಮ್ ಪೇರ್ ಇಲ್ಲೂ ಕೂಡ ರಿಪೀಟ್ ಆಗಿದೆ. ಅವಳು ನಾನಿಬ್ರು ಆಕ್ಟ್ ಮಾಡಿದ್ದೀವಿ. ಅದು ಈ ಮಂತ್ ಎಂಡಿಗೆ ರಿಲೀಸ್ ಆಗ್ತಾ ಇದೆ. ಅದಾದ್ಮೇಲೆ ರಾಕೆಟ್ ಅಂತ, ರಾಕೆಟ್ ಅನ್ನೋದು ಅದು ನನ್ನ ಹೋಮ್ ಪ್ರೊಡಕ್ಷನ್, ನಾನು ಮತ್ತು ನನ್ನ ಸ್ನೇಹಿತರು ಸೇರಿಕೊಂಡು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಆ್ಯಕ್ಚುಲಿ ಒಂದೆರಡು ಮೂರು ಪ್ರಾಜೆಕ್ಟ್ ಇದೆ ಬೇರೆ ಬೇರೆ. ಒಂದು ಸೇಮ್ ಲವಿನ್ ಮಂಡ್ಯ ಟೀಮ್ ಜೊತೆಗೆ ಇನ್ನೊಂದು ಪ್ರಾಜೆಕ್ಟ್ ಇದೆ. ಅದಾದ್ಮೇಲೆ ಮತ್ತೆ ಸುಮಾರಷ್ಟು ಕಥೆಗಳು ಚರ್ಚೆ ನಡೀತಾ ಇದ್ದಾವೆ, ಇನ್ನು ಸೈನ್ ಮಾಡಿಲ್ಲ ನಾನು. ಒಂದು ಬಹುಶಃ ನೆಕ್ಸ್ಟ್ ಇಯರ್ಲಿ ಒಂದು ಎರಡರಿಂದ ಮೂರು ಸಿನಿಮಾ ಮಾಡ್ತೀನಿ.
1: ಅಂದರೆ ನಿಮ್ಮ ಕೈಯಲ್ಲಿ ಈಗ ನೀವು ಬ್ಯುಸಿ ಆಗಿದ್ದೀರಾ?
2: ಹೌದು, ನೆಕ್ಸ್ಟ್ ಇಯರ್ ಫುಲ್ಲು ಪ್ಯಾಕ್ ಆಗಿದೆ.
1: ಹಿಂದೆ ನೀವು ನೋಡ್ತಿದ್ದ ಸಿನಿಮಾಗಳಿಗೂ ಈಗಿನ ಸಿನಿಮಾಗಳಿಗೂ ನೀವು ಕಂಪೇರ್ ಮಾಡೋದಾದರೆ, ಈಗಿನ ಸಿನಿಮಾ ರಂಗದಲ್ಲಿ ಏನಾದರೂ ಯಾವುದಾದ್ರೂ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು, ಕ್ರಾಂತಿ ಮಾಡಬೇಕು ಅಂತ ಇಷ್ಟ ಇದೆಯಾ?
2: ಬದಲಾವಣೆ ತರಬೇಕು, ಕ್ರಾಂತಿ ಮಾಡಬೇಕು ಅನ್ನೋದಲ್ಲ, ನಾನು ಸಾಧ್ಯವಾದಷ್ಟು ನನ್ನ ಸಿನಿಮಾಗಳಲ್ಲಿ ಕಂಟೆಂಟನ್ನು ಸ್ಟ್ರಾಂಗ್ ಆಗಿ ಇಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಇವತ್ತಿನ ಸಿನಿಮಾಗಳಲ್ಲಿ ಕಂಟೆಂಟೇ ವೀಕು, ಏನು ಉಳಿದದ್ದೆಲ್ಲ ವಿಜೃಂಭಣೆ ಆಗಿರುತ್ತೆ. ಕತೆನಲ್ಲೇ ವೀಕ್ ಇರ್ತಾರೆ, ಕತೆ ಚೆನ್ನಾಗಿರಬೇಕು, ಬಹುಶಃ ಕತೆ ಚೆನ್ನಾಗಿ ಮಾಡೋದನ್ನು ಕಲಿಬೇಕು. ಅದಕ್ಕೆ ಬಹುಶಃ ಅವತ್ತಿನ ಸಿನಿಮಾಗಳು ಇವತ್ತಿಗೂ ಹಾಕೊಂಡು ಕೂತ್ಕೊಂಡು ನೋಡ್ತಾ ಇದ್ರೆ ತುಂಬ ಅದ್ಭುತವಾಗಿ ಫೀಲ್ ಆಗ್ತವೆ, ಆಮೇಲೆ ಅಷ್ಟೇ ಆರಾಮಾಗಿ ನೋಡಿಸ್ಕೊಳ್ತವೆ. ಈಗ ಅಣ್ಣವ್ರ ಸಿನಿಮಾಗಳಾಗಲಿ ಅಥವಾ ಎಲ್ಲರ ಸಿನಿಮಾಗಳು ಅಷ್ಟೇ, ಅನಂತನಾಗ್ ಅವ್ರ ಸಿನಿಮಾಗಳಾಗಲಿ, ಎಲ್ಲ ಸಿನಿಮಾಗಳಲ್ಲೂ ಕಂಟೆಂಟೇ ಇಂಪಾರ್ಟೆಂಟ್ ಆಗಿರ್ತಾಯಿತ್ತು. ಆಮೇಲೆ ಆ್ಯಕ್ಟಿಂಗ್ ಒತ್ತು ಕೊಡ್ತಾಯಿದ್ರು ಎಲ್ಲರೂ, ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾಯಿದ್ರು, ಜೊತೆ ಪರ್ಫೆಕ್ಷನ್ ಇರ್ತಾಯಿತ್ತು ಎಲ್ಲದರಲ್ಲೂ. ಅಂದರೆ ಪರ್ಫೆಕ್ಷನ್ ಅಂದರೆ ಅದು ಹಿಂಗಿರಬೇಕು ಹಿಂಗಿರಬೇಕು ಅಂತ ಅವ್ರು ಮಾಡಿದ್ದಲ್ಲ, ಅವ್ರು ಏನು ಮಾಡಿದ್ರು ಅವ್ರೊಳಗಡೆ ಒಂದು ಪರ್ಫೆಕ್ಷನ್ ಇತ್ತು, ಹಂಗಾಗಿ ಎಲ್ಲವೂ ಪರ್ಫೆಕ್ಟಾಗಿ ಕಾಣ್ತಿತ್ತು, ಅಷ್ಟು ಚೆನ್ನಾಗಿ ಪಳಗಿದ್ರು ಎಲ್ಲರೂ. ಆ ಥರದ ಇದು ಇತ್ತೀಚಿನ ಸಿನಿಮಾಗಳಲ್ಲಿ ಕಡಿಮೆ, ಅದಾಗಬೇಕು ಬಹುಶಃ ಅಂತ ಅನ್ಸುತ್ತೆ.
1: ಇತ್ತೀಚಿನ ಸಿನಿಮಾಗಳಲ್ಲಿ ಕಥೆಗಳಿಗೆ ಗೊತ್ತು ಗುರಿ ಇಲ್ಲ, ಎಲ್ಲೋ ಹೋಗುತ್ತೆ, ಏನೋ ಹೋಗುತ್ತೆ, ಎಲ್ಲೋ ತಿರುವು ಪಡೆಯುತ್ತೆ, ಅರ್ಥ ಆಗೋದೇ ಕಷ್ಟ. ಯಾಕೆ ಕಾದಂಬರಿಗಳನ್ನು ಆರಿಸ್ಕೊಳ್ಳಲ್ಲ ಚಿತ್ರ ಮಾಡೋದಕ್ಕೆ?
2: ಇಲ್ಲ, ಅದು ಕಾಲದ ಮಹಿಮೆ, ಆಯಾ ಕಾಲಕ್ಕೆ ಏನೇನು ಹೋಗ್ಬೇಕು ಹಂಗೆ ಹೋಗ್ತಾ ಇರುತ್ತೆ. ಈಗ ಒಂದು ಟೈಮಲ್ಲಿ ಕಾದಂಬರಿಗಳು ಇಟ್ಕೊಂಡೇ ಸಿನಿಮಾ ಮಾಡ್ತಿದ್ರು, ಈಗ ಈಗ ನ್ಯೂಸ್ ಏನಂದರೆ ಯೋಚನೆ ಮಾಡೋದೇ ಬೇರೆ. ಈಗ ಕಾದಂಬರಿ ಅಲ್ಲ, ಅವರೇ ಲೈಫಲ್ಲೇ ನಡೆಯೋ ಒಂದು ಇನ್ಸಿಡೆಂಟನ್ನೇ ಅವರು ಕಾದಂಬರಿ ಥರ ಬರ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ, ಅಥವಾ ಎಲ್ಲ ನೋಡಿದ್ದೇನೆ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ. ಆ ಥರ ಸಂದರ್ಭ ಇವತ್ತು. ಆಮೇಲೆ ಇವತ್ತು ಸಿನಿಮಾ ಅನ್ನೋದು ಬರೀ ಮನೋರಂಜನೆ ಆಗಿಲ್ಲ, ಅದು ಪೊಲಿಟಿಕಲ್ ಆಗಿದೆ, ಮತ್ತು ಸಾಂಸ್ಕೃತಿಕವಾಗಿ ಕೂಡ ಪರಿಣಾಮ ಬೀರ್ತಾರತ್ತೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ. ಹಾಗಾಗಿ ಅದು ಸಿನಿಮಾ ಅನ್ನೋದು ಬೇರೆ ಬೇರೆ ತರ ನೋಡೋ ತರ ಆಗಿದೆ. ಹಂಗಾಗಿನೇ ಬೇರೆ ಬೇರೆ ತರದ ಕಥೆಗಳು ಹುಟ್ಕೋತಾಯ್ತವೆ, ಹೋರಾಟದ ಸಂಕೇತ ಕಥೆಗಳು ಹುಟ್ಕೋತವೆ, ಅಥವಾ ಲವ್ಗೆ ಸಂಬಂಧಪಟ್ಟದ ಕಥೆಗಳಾಗ್ಬೋದು, ಎಲ್ಲಾ ತರದ ಕಥೆಗಳು ಬರಕ್ ಶುರು ಆಗಿದಾವೆ. ಹಂಗಾಗಿನೇ ಬಹುಶಃ
1: ಈಗ ನಿಮ್ಮ ಸಿನಿಮಾಗಳಲ್ಲಿ ತಗೊಳ್ಳಿ, ಹಾಡುಗಳನ್ನು ಆ ಟೈಮ್ಗೆ ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ತಿನ್ಬೇಡ ಕಣ್ಮಿ ಇರಬಹುದು, ಅಥವಾ ನೀವೇ ನಿಮ್ಮ ಧ್ವನಿನಲ್ಲೇ ಒಂದು ಹಾಡು ಕೇಳಿದ್ವಲ್ಲ ಆ ಹಾಡಿರ್ಬೋದು, ಆದರೆ ತುಂಬ ದಿನ ಇವು ಮನಸ್ಸಲ್ಲಿ ಉಳಿಯೋದಿಲ್ವಲ್ಲ.
2: ಅದು ಮನಸ್ಸಲ್ಲಿ ಉಳಿಯುತ್ತೋ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ, ಅದು ಕಾಲದ ಜೊತೆ ಕನೆಕ್ಟ್ ಆಗಬೇಕು. ಅಂದರೆ ಯಾವ ವ್ಯಕ್ತಿಗೆ ಯಾಕೆ ಇಷ್ಟ ಆಗುತ್ತೆ ಎಲ್ಲ ಹಾಡುಗಳು ಅಂತಂದರೆ, ಯಾಕೆ ಉಳಿತವೆ ಅಂತಂದರೆ, ಈಗ ನನ್ನ ಟೈಮಲ್ಲಿ ನನ್ನ ನೆನಪಲ್ಲಿ ನನ್ನ ಸ್ಮೃತಿನಲ್ಲಿರೋ ಹಾಡುಗಳಿದೆಯಲ್ಲ, ಬಾಲ್ಯದ ಸ್ಮೃತಿನಲ್ಲಿ, ಆ ಸ್ಮೃತಿನಲ್ಲಿ ನನಗೆ ಬರೀ ಹಾಡುಗಳಷ್ಟೇ ನೆನಪಲ್ಲಿರಲ್ಲ, ಹಾಡಿನ ಜೊತೆ ಕೆಲವು ಸಂದರ್ಭಗಳು ನೆನಪಿರ್ತವೆ, ಅದಕ್ಕೆ ಹಾಡುಗಳು ನೆನಪಲ್ಲಿರುತ್ತೆ. ಅಂದರೆ ನಾನು ಯಾವ ಟೈಮಲ್ಲಿ ಕೇಳಿದ್ದೆ, ಆ ಟೈಮಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅದ್ರ ಜೊತೆ ಕನೆಕ್ಟ್ ಆಗಿರುತ್ತೆ ಅದು, ಹಂಗಾಗಿನೇ ಹಾಡುಗಳು ನೆನಪಲ್ಲಿರುತ್ತೆ. ಇವತ್ತಿಗೂ ಬಹುಶಃ ಈ ಮುಂದಿನ ಪೀಳಿಗೆಗೆ ಇವತ್ತು ಕೇಳುವಂಥ ಸಣ್ಣ ಸಣ್ಣ ಹುಡುಗರುಗಳಿಗೆ ಬಹುಶಃ ತಿನ್ಬೇಡ ಕಮ್ಮಿ ಇನ್ನು 10 ವರ್ಷ ಬಿಟ್ಟು ಕೇಳಿದಾಗ ಚೆನ್ನಾಗಿದೆ ಅಂತ ಅನಿಸ್ಬೋದು.

0: ಸತೀಶ್ ಅವರು ಹುಟ್ಟಿದ್ದು ಮಂಡ್ಯದಲ್ಲಿ. ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಲವ್ ಆಗ್ಬೋದು, ಆದರೆ ಮಂಡ್ಯದಲ್ಲೇ ಹುಟ್ಟಿದ್ದಾರೆ, ಮಂಡ್ಯದಲ್ಲೇ ಲವ್ ಆಗಿದೆ ಅಂತೆ. ಲವ್ ಇನ್ ಮಂಡ್ಯ ಅನ್ನೋದು ಇವರ ಮುಂದಿನ ಸಿನಿಮಾ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಲವ್ ಇನ್ ಮಂಡ್ಯ ಅದು ಶುರುವಾಗಿದ್ದು ಡ್ರಾಮಾ ಕ್ಯಾರೆಕ್ಟರ್ ನೋಡಿ, ಅಂದರೆ ಡ್ರಾಮಾ ಸಿನಿಮಾದಲ್ಲಿ ಕ್ವಾಟ್ಲೆ ಸತೀಶ್ ಆ ಕ್ಯಾರೆಕ್ಟರ್ ಇದೆಯಲ್ಲ, ಆ ಕ್ಯಾರೆಕ್ಟ್ರು ಅವ್ರಿಗೆ ತುಂಬ ಇಷ್ಟ ಆಯಿತು ನಮ್ಮ ಪ್ರೊಡ್ಯೂಸರ್ಗೆ. ಆಗ ಅವ್ರಿಗೆ ಅನಿಸಿದ್ದು ಒಂದು ಸಿನಿಮಾ ಮಾಡಬೇಕು ಅಂತ. ಆ ಟೈಮಲ್ಲಿ ಆಗಿದ್ದೇ ಲವ್ ಇನ್ ಮಂಡ್ಯ. ಅರಸು ಅಂತಾರೆ ಅವರು, ಒಂದು ಕತೆ ಹೇಳಿದ್ರು, ನನಗೆ ಇಷ್ಟ ಆಯಿತು ಕತೆ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ನಾನು ಸಿಂಧು ಡ್ರಾಮಾದಲ್ಲಿ ಏನು ಪೇರಿದ್ವೋ ಅದೇ ಕ್ಯಾರೆಕ್ಟ್ರು ವಾಪಸ್ ರಿಪೀಟ್ ಮಾಡೋಣ ಅಂತ ತಗೊಂಬಂದು ಮಾಡಿದಂಥ ಸಿನಿಮಾ. ಮದ್ದೂರು ಸುತ್ತಮುತ್ತ ಶೂಟಿಂಗ್ ಮಾಡಿದ್ವಿ. ಜೊತೆಗೇನೆಂದರೆ ಅದು ಅರ್ಧ ಸಿನಿಮಾ ಮದ್ದೂರಲ್ಲಿ ನಡೆದ್ರೆ ಅರ್ಧ ಸಿನಿಮಾ ತಮಿಳ್ನಾಡಲ್ಲಿ ನಡೆಯುತ್ತೆ. ಕತೆ ಜರ್ನಿನ ಹಾಗೆ ಯಾಕೆ ಏನು ಅನ್ನೋದೇ ಕ್ಯೂರಿಯಾಸಿಟಿ. ಹಾಡುಗಳು ಬಹುಶಃ ನೀವೆಲ್ಲರೂ ಕೇಳಿರ್ತೀರ, ಅದ್ಭುತವಾಗಿ ಬಂದಿದ್ದಾವೆ ಲವ್ ಇನ್ ಮಂಡ್ಯ ಅದಲ್ಲಿ. ಆಮೇಲೆ ಅಂಬರೀಷ್ ಅಣ್ಣನ ಗೆಟಪ್ ಹಾಕಿದ್ದೀನಿ, ಏಳು ಸುತ್ತಿನ ಕೋಟೆ ಕ್ಯಾರೆಕ್ಟರ್ನ ಒಂದು ಗೆಟಪ್ ಕೂಡ ಹಾಕಿದ್ದೀನಿ. ಜೊತೆಗೆ ಅಂಬರೀಷ್ ಅಣ್ಣನ ಕುರಿತಾಗಿ ಒಂದು ಹಾಡೇ ಮಾಡಿದ್ದೀವಿ ಇದರಲ್ಲಿ ಸ್ಪೆಷಲ್ಲಾಗಿ. ಆ ಥರದ ಒಂದು ಎಲಿಮೆಂಟ್ಸ್ ಎಲ್ಲ ಇದ್ದಾವೆ ಇಡೀ ಸಿನಿಮಾದಲ್ಲಿ. ತುಂಬ ಮನೋರಂಜನಾತ್ಮಕವಾಗಿದೆ, ಫೈಟ್ಸ್ ಇದೆ, ಜೊತೆಗೆ ಒಳ್ಳೆ ಸಾಂಗ್ಸ್ ಇದೆ, ಒಳ್ಳೆ ಫೋಟೋಗ್ರಫಿ ಇದೆ. ಡ್ರಾಮಾ ಆದಮೇಲೆ ಬಹುಶಃ ಪೂರ್ತಿ ಮಂಡ್ಯ ಭಾಷೆಯಲ್ಲಿ ಮನೋರಂಜನಾತ್ಮಕವಾಗಿ ಅಂದರೆ ಆ ಹ್ಯೂಮರು ಆ ಕ್ವಾಲಿಟಿ ಬಹುಶಃ ವಾಪಸ್ ಲವ್ ಇನ್ ಮಂಡ್ಯದಲ್ಲಿ ಎಲ್ಲರಿಗೂ ಸಿಗುತ್ತೆ ಅಂತ ನನ್ನ ಅನಿಸಿಕೆ.
0: ಈ ಸಿನಿಮಾದ ಹಾಡು ನೆನಪಿದೆಯಾ ನಿಮಗೆ, ಒಂದೆರಡು ಲೈನ್ ಹೇಳ್ಬೋದಲ್ಲ?
1: ಖಂಡಿತವಾಗ್ಲು. ಒಪ್ಕೊಂಬಿಟ್ಲು ಕಂಡ್ಲ ಪ್ರೀತಿ ಮಾಡೋಕೆ, ಅರೆ ಹೂವನ್ಬಿಟ್ಲು ಕಂಡ್ಲ ಚಿಂತೆ ಇನ್ಯಾಕೆ, ಕೆರಕಟ್ಟೆ ತುಂಬಿದಷ್ಟೇ ಖುಷಿಯಾಗೋಯ್ತು, ಬರಗಾಲದಲ್ಲಿ ಸೋನೆ ಸುರಿದಂಗಾಯ್ತು, ಎಲ್ಲಾನೂಲ್ಟಂ ಪಲ್ಟ ಕಾಣ್ತದೆ. ಒಪ್ಕೊಂಬಿಟ್ಲು ಕಂಡ್ಲ ಪ್ರೀತಿ ಮಾಡೋಕೆ, ಅರೆ ಹೂವನ್ಬಿಟ್ಲು ಕಂಡ್ಲ ಚಿಂತೆ ಇನ್ಯಾಕೆ.
0: ಅದ್ಭುತವಾಗಿದೆ. ಈ ಮೈಸೂರು, ಚಾಮರಾಜನಗರ, ಮಳವಳ್ಳಿ, ಮಂಡ್ಯ ಈ ಕಡೆ ಇರೋ ಈ ಭಾಷೆ ಇದೆಯಲ್ಲ, ಈ ಮಣ್ಣಿನ ಸೊಗಡು, ಆ ಭಾಷೆ ಒಂದು ರಸವತ್ತೇ ಒಂದು ಚೆನ್ನಾಗಿರುತ್ತೆ, ನಮಗೆಲ್ಲ ಕೇಳಕ್ಕೆ ತುಂಬ ಇಷ್ಟ ಆಗುತ್ತೆ. ಆದರೆ ಇದನ್ನು ಉತ್ತರ ಕರ್ನಾಟಕದವರು ಕೇಳಿ ಇಷ್ಟಪಡ್ತಾರೆ, ಅವ್ರಿಗೆ ಅರ್ಥ ಆಗುತ್ತೆ ಅಂತ ನಿಮ್ಗನ್ಸುತ್ತಾ?
1: ಖಂಡಿತವಾಗ್ಲು. ಡ್ರಾಮಾ ಈಗ ಉತ್ತರ ಕರ್ನಾಟಕದಲ್ಲಿ ಎಷ್ಟು ದೊಡ್ಡ ಇಟ್ಟು, ಆಮೇಲೆ ಈ ಮಂಡ್ಯ ಭಾಷೆ ಸಿನಿಮಾಗಳು ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಬಟ್ಟೆ ಓಡುತ್ತೆ. ನಿಮಗೆ ಬಳ್ಳಾರಿಗೆ ಹೋದರೆ ಬಹುಶಃ ನನಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಅಂತ ನನಗೆ ಆಶ್ಚರ್ಯ ಆಗುತ್ತೆ, ಅಷ್ಟು ಫ್ಯಾನ್ಸ್ ಇದ್ದಾರೆ ಬಳ್ಳಾರಿ ಹೊಸಪೇಟೆನಲ್ಲಿ. ಅದು ಒಂಥರ ಖುಷಿ ಕೊಡೋ ವಿಚಾರ. ಆಮೇಲೆ ಉತ್ತರ ಕರ್ನಾಟಕದ ಲಕ್ಷ್ಮೀ ಥಿಯೇಟರ್ ಅಂತ ಒಂದಿದೆ ಗೋಕಾಕಲ್ಲಿ, ಆ ಗೋಕಾಕ್ ಥಿಯೇಟ್ರಲ್ಲಿ ಎಷ್ಟು ನನ್ನ ಶೋಗಳು ಹೆಂಗೆ ಫುಲ್ ಆಗುತ್ತೆ ಅಂದರೆ ನನಗೆ ಆಶ್ಚರ್ಯ ಅದು. ಆಮೇಲೆ ಈ ಥರ ಉತ್ತರ ಕರ್ನಾಟಕದಾದ್ಯಂತ ಸಿಕ್ಕಾಬಟ್ಟೆ ಪ್ರತಿಕ್ರಿಯೆ ಇದೆ ನನ್ನ ಕ್ಯಾರೆಕ್ಟರ್ಗೆ ಮತ್ತು ನನ್ನ ಸಿನಿಮಾಗಳಿಗೆ. ಬಿಕಾಸ್ ಆಫ್ ಏನಂದರೆ, ಯಾವಾಗಲೂ ಮನುಷ್ಯ ಹೆಂಗೆ ಅಂತಂದರೆ, ಈಗ ಉತ್ತರ ಕರ್ನಾಟಕದ ಭಾಷೆನ ನನಗೆ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂದರೆ ನಾನು ಅದನ್ನು ಕೇಳ್ತಾ ಇರ್ತೀನಲ್ಲ, ಅದು ಕೇಳಬೇಕಾದ್ರೆ ಫ್ರೆಶ್ ಆಗಿರುತ್ತೆ ನನಗೆ ಉತ್ತರ ಕರ್ನಾಟಕದ್ದು. ಮಂಡ್ಯದ ಕೇಳಬೇಕಾದ್ರೆ ನನಗೆ ಖುಷಿ ಮತ್ತು ಜೊತೆಗೆ ಇದಿರುತ್ತೆ, ಬಟ್ ನನಗೆ ಹೊಸದೇನು ಇರಲ್ಲ. ಉತ್ತರ ಕರ್ನಾಟಕದ ಕೇಳಬೇಕಾದ್ರೆ ನಾವು ಹೊಸ ಪದಗಳನ್ನು ಕೇಳ್ತಾ ಇರ್ತೀನಿ, ಹಾಗಾಗಿ ನನಗೆ ಖುಷಿ ಆಗುತ್ತೆ. ಹಾಗೇ ಉತ್ತರ ಕರ್ನಾಟಕದವ್ರಿಗೆ ಮಂಡ್ಯ ಭಾಷೆನ ಕೇಳಬೇಕಾದ್ರೆ ನನಗೇನಾಗುತ್ತೆ ಅನುಭವ, ಅವರೂ ಕೂಡ ಅದೇ ಆಗ್ತಾ ಇರುತ್ತೆ. ಹಾಗಾಗಿ ಅವ್ರಿಗೂ ಅದು ಬಹುಶಃ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ.
0: ಸೊ ಭಾಷೆಗಳ ವಿನಿಮಯ, ಇಲ್ಲಿ ಭಾಷೆಗಳು ಇಷ್ಟ ಆಗುತ್ತೆ, ಅಲ್ಲಿ ಭಾಷೆ ಇಲ್ಲಿ.
1: ಹೌದು.
0: ಇನ್ನು ಈ ಸತೀಶ್ ಪಿಕ್ಚರ್ ಹೌಸ್ ಅಂತ ಹೇಳಿದ್ರಲ್ಲ, ಅದರ ಬಗ್ಗೆ ಏನು ಹೇಳ್ತೀರಿ?
1: ಸತೀಶ್ ಪಿಕ್ಚರ್ ಹೌಸ್ ಅಂತ ನಾನು ಶುರು ಮಾಡಿರೋದು ಅದು ನನ್ನ ಕನಸದು. ಸಿನಿಮಾ ರಂಗಕ್ಕೆ ಬಂದಮೇಲೆ ಆಗಿದಂಥ ಕನಸದು ಅದು. ಇಷ್ಟು ಬೇಗ ಶುರುವಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಂದು ಬಹುಶಃ ನಾನು ಏನು 2008 ಬಂದಿದ್ದು, ನಾನು ಇವತ್ತಿಗೆ 14, ಬಹುಶಃ 6 ಚಿತ್ರರಂಗಕ್ಕೆ ಬಂದು ನಾನು 6 ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದೆ. ಯಾರಪ್ಪ ಅಂತ ಹೀರೋ ಅದೇ, ಒಂದು 2 ಸಿನಿಮಾ 100 ಕೂಡ ಆಯಿತು ನಾನು ಹೀರೋ ಆಗಿದ್ದು. ಜೊತೆಗೇನೆಂದರೆ ಈಗ ಸತೀಶ್ ಪಿಕ್ಚರ್ಸ್ ಅಂತ ಶುರು ಮಾಡಿದ್ದೀವಿ. ಬಿಕಾಸ್ ಆಫ್ ಏನಂದರೆ, ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು, ಬೇರೆ ಥರದ ಸಿನಿಮಾಗಳನ್ನ ಓಪನ್ ಮಾಡಬೇಕು ಅನ್ನೋದು ನನ್ನ ಆಸೆ. ರೆಗ್ಯುಲರ್ ಫಾರ್ಮೆಟ್ ಸಿನಿಮಾಗಳಲ್ಲದೇ ಕಮರ್ಷಿಯಲ್ ಆದರೂ ಕೂಡ, ಕಮರ್ಷಿಯಲ್

0: ಆದ್ರೂ ಅವತ್ತಿಗೆ ಬಂಗಾರದ ಮನುಷ್ಯ, ಭೂತಯ್ಯನ ಮಗ, ಈ ಥರ ಸಿನಿಮಾಗಳು ಹೆಂಗೆ ಬರ್ತಾ ಇತ್ತು. ಅದು ಕಮರ್ಷಿಯಲ್ಲು ಹೌದು, ಜೊತೆಗೆ ಅದರಿಂದ ಇಡೀ ಸಮಾಜದ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿದ್ದಾವೆ. ಆ ಥರ ಸಿನಿಮಾಗಳು ಮಾಡಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರನೇ ಈ ಸತೀಶ್ ಪಿಕ್ಚರ್ ಹೌಸ್ ಶುರು ಮಾಡಿದ್ದೀವಿ. ಅದಕ್ಕೆ ನಾನು ಒಬ್ಬನೇ ಅಲ್ಲ, ನಮ್ಮ ಇಡೀ ತಂಡ ಇದೆ. ತಂಡದಲ್ಲಿ ಸುಮಾರು ಒಂದು 20-30 ಜನ ಕೆಲಸ ಮಾಡ್ತಾಯಿದ್ದಾರೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಾಗ್ಬೋದು ಅಥವಾ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಾಗ್ಬೋದು, ಟೀಮಾಗಿ ವರ್ಕ್ ಮಾಡ್ತಾಯಿದ್ದೀವಿ. ನಮ್ಮ ಪ್ರೊಡಕ್ಷನ್ಗೆ ಹಣ ಹಾಕ್ತಾರಾಗ್ಬೋದು, ಎಲ್ಲರೂ ಸೇರಿಕೊಂಡು ಸುಮಾರು ಒಂದು 20 ಜನಗಳ ತಂಡ ಸೇರಿಕೊಂಡು ಈ ಕೆಲಸ ಮಾಡ್ತಾಯಿದ್ದೀವಿ. ನೋಡೋಣ, ಬಹುಶಃ ಅದು ದೊಡ್ಡ ಸಂಸ್ಥೆಯಾಗಿ ನಿಂತುಕೊಳ್ಳುತ್ತೆ ಅನ್ನೋ ಆಶಾಭಾವನೆಯಿಂದ ಶುರು ಮಾಡಿದ್ದೀವಿ. ಮೊದಲನೇ ಚಿತ್ರ ರಾಕೆಟ್ ಅಂತ ಶುರು ಮಾಡಿದ್ದೀವಿ. ರಾಕೆಟ್ ಬಂದು ಜಗದೀಶ್ ಅಂತ ಉಪೇಂದ್ರ ಜೊತೆ ಕೆಲಸ ಮಾಡಿದರು, ಅವರು ಆ ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದಾರೆ. ಈ ಮಂತು 17 ಮುಹೂರ್ತ ಡಿಸೆಂಬರಲ್ಲಿ ಶೂಟಿಂಗ್ ಶುರು ಆಗ್ತಾಯಿದೆ. ಐ ಥಿಂಕ್ ಲವ್ ಇನ್ ಮಂಡ್ಯ ರಿಲೀಸ್ ಆದ ನಂತರ ಆ ಸಿನಿಮಾ ರಿಲೀಸ್ ಆಗುತ್ತೆ.
1: ಸಿನಿಮಾ ಹೆಸರು ಕೇಳ್ತಾ ಇದ್ರೇ ರೋಮಾಂಚನ ಆಗುತ್ತೆ. ರಾಕೆಟ್ ಅಂತ ಹೇಳ್ತಿದ್ರೆ ಬಹಳ ವೇಗದಲ್ಲಿ ಹೋಗುತ್ತೆ. ಅದರಲ್ಲಿ ಕ್ವಾಟ್ಲೆ ಸತೀಶನ್ ಸ್ಟೋರಿ ಇರುತ್ತಾ ಅಥವಾ ಕಾದಂಬರಿಗಳನ್ನ ತಗೊಂಡು ಆ ಥರ ಏನಾದರೂ ಮಾಡಬೇಕು ಅನ್ಕೊಂಡಿದ್ದೀರಾ?
0: ಇಲ್ಲ, ಅದೊಂಥರ ರೊಮ್ಯಾಂಟಿಕ್ ಲವ್ ಸ್ಟೋರಿ ಮತ್ತು ತುಂಬ ಕ್ಲಾಸ್ ಆದ ರೊಮ್ಯಾಂಟಿಕ್ ಲವ್ ಸ್ಟೋರಿ. ಬಹುಶಃ ನಿಮಗೆ ಆದಷ್ಟು ಬೇಗ ಪೋಸ್ಟರ್ಗಳು ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಆ ಪೋಸ್ಟರ್ಗಳು ನೋಡಿದಾಗ ಹೇಗಿರುತ್ತೆ ಅನ್ನೋ ಕಲ್ಪನೆ ಬರುತ್ತೆ. ಒಂದು ರೊಮ್ಯಾಂಟಿಕ್ ಆದ ಮತ್ತು ಅದರ ಮೇಕಿಂಗು ಅದರ ಮ್ಯೂಸಿಕ್ಕು ಎಲ್ಲವೂ ಒಂಥರ ವಿಶೇಷವಾಗಿರುತ್ತೆ. ನೀವು ಇದುವರೆಗೂ ನೋಡಿರುವಂಥ ಕನ್ನಡ ಚಿತ್ರಗಳಿಗಿಂತ ಬೇರೆಯೇ ಪ್ಯಾಟರ್ನ್ ಇರುತ್ತೆ. ಅದನ್ನು ನೋಡಿದಾಗ ನಿಮಗೆ ಬಹುಶಃ ಈ ಥರದ್ದು ಮಾಡೋಕ್ಕೆ ಸಾಧ್ಯನಾ ಮೇಕಿಂಗ್ ಅಂತ ಅನ್ಸೋ ಲೆವೆಲ್ಗೆ ಬಹುಶಃ ನಾವು ಮೇಕಿಂಗ್ ಮಾಡೋದಕ್ಕೆ ಒಂದು ರೆಡಿ ಆಗ್ತಾ ಇದ್ದೀವಿ ಎಲ್ಲರೂ.
1: ಭಾರತ ಚಿತ್ರರಂಗದಲ್ಲಿ ಸಾಕಷ್ಟು ಪ್ರಯೋಗಾತ್ಮಕ ಚಿತ್ರಗಳು ಬೇಕಾದಷ್ಟು ಬಂದಿವೆ. ರಜನಿಕಾಂತ್ ಅವ್ರ ಚಿತ್ರ ನೋಡಿದ್ರೇನೆ ಒಂಥರ ಪ್ರಯೋಗ ಇರುತ್ತೆ, ಕಲ್ಪನೆ ಮಾಡ್ಕೊಳ್ಳೋದಿಲ್ಲ ಅಂತ ವಿಭಿನ್ನವಾದ ಪ್ರಯೋಗಗಳನ್ನು ಮಾಡ್ತಾರೆ. ಕನ್ನಡ ಇಂಡಸ್ಟ್ರಿನಲ್ಲಿ ಯಾರೂ ಮಾಡಿರಬಾರ್ದು ಅಂತ ಏನಾದರೂ ಪ್ರಯೋಗ ಮಾಡಬೇಕು ಅಂತ ಕನಸಿದೆಯಾ?
0: ಪ್ರಯೋಗ ಮಾಡಬೇಕು ಅನ್ನೋದಕ್ಕಿಂತಲೂ ನನ್ನ ಕನಸು ಏನಂದರೆ, ಅಂದರೆ ಸಮಾಜ ಜೊತೆಗಿರಬೇಕು ಸಿನಿಮಾ ಅನ್ನೋದು ನನ್ನ ಕನಸು. ಓಕೆ, ಈಗ ನಾನು ಮುಂದೆ ಮಾಡೋ ಚಿತ್ರ ಬಾರ್ಕೋಲ್ ಅಂತ, ನಾನು ಡೈರೆಕ್ಟ್ ಮಾಡೋ ಸಿನಿಮಾ ಇನ್ನು 2 ಆದಮೇಲೆ. ಬಾರ್ಕೋಲ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಚಾವಟಿ
1: ಹೊಡೆಯೋದಕ್ಕೆ
0: ಅದೇ ಟೈಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಅದೇನಂದ್ರೆ ನಾನು ಮಾಡ್ತಿರೋದು ಅದು ರೈತರ ಸಮಸ್ಯೆ ಇಟ್ಕೊಂಡು ಮಾಡ್ತಾರೆ ಸಿನಿಮಾ, ರೈತರ ಬಗ್ಗೆ, ರೈತರ ಹೋರಾಟದ ಬಗ್ಗೆ ಮಾಡ್ತಾರಂಥ ಸಿನಿಮಾ. ಬಂಗಾರದ ಮನುಷ್ಯ ಹೇಗೆ ಬಂದಿತ್ತೋ ಹಿಂದೆ ಆ ಥರದ ಒಂದು ಎಲಿಮೆಂಟ್ಸ್ ಇಟ್ಕೊಂಡು ಮಾಡ್ತಾರುವಂಥ ಸಿನಿಮಾ ಇದು. ನೋಡೋಣ, ನನ್ನ ಕಾನ್ಸೆಪ್ಟ್ಗಳೆಲ್ಲ ಸ್ವಲ್ಪ ಆಗಿರ್ತವೆ. ಅಂದರೆ ಅದು ಸುಮ್ಮನೆ ಸಿನಿಮಾ ಆಗಬಾರ್ದು, ಸಿನಿಮಾ ಆಗಿದ್ದು ಅಟ್ಲೀಸ್ಟ್ 50 ಉಳ್ಕೋಬೇಕು ಒಂದು ಸಿನಿಮಾ. ನನ್ನ ತಲೆ ಒಡೆ ಓಡೋದು ಆ ಥರದ್ದು. ಕೆಲವು ಸಂದರ್ಭದಲ್ಲಿ ನಾವು ಕೂಡ ಈಗ ಕಮರ್ಷಿಯಲ್ ಸಿನಿಮಾಗಳು ಮಾಡಬೇಕಾದ್ರೆ ಅದನ್ನೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ. ಕೆಲವೊಂದ್ಸಲ ಅದನ್ನು ಮಾಡ್ತಿರ್ತೀವಿ, ಇದನ್ನು ಮಾಡ್ತಿರ್ತೀವಿ. ಬಟ್ ನಾನೇ ಡೈರೆಕ್ಟ್ ಮಾಡಬೇಕಾದ್ರೆ ಬಹುಶಃ ಆ ಥರ ಸೆನ್ಸಿಬಲ್ ಆ ಸಬ್ಜೆಕ್ಟ್ ಮಾಡ್ತೀನಿ.
1: ಒಟ್ಟಾರೆ ಹೇಳೋದಾದರೆ ನೀವು ಕನ್ನಡ ಚಲನಚಿತ್ರ ರಂಗದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
0: ತುಂಬ ಅದ್ಭುತವಾಗಿದೆ, ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಅಣ್ಣವರಾಗ್ಬೋದು ಅಥವಾ ಅಂಬರೀಷ್ ಅಣ್ಣವರಾಗ್ಬೋದು ಅಥವಾ ವಿಷ್ಣು ಸಾರ್ ಆಗ್ಬೋದು. ಜೊತೆಗೆ ಅವರಷ್ಟೇ ಅಲ್ಲ, ಇಡೀ ಚಿತ್ರರಂಗದಲ್ಲಿ ಅನಂತನಾಗ್ ಅವರು ಇದ್ದಾರೆ, ಶಂಕರ್ನಾಗ್ ಅವರು ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ದುಡಿದಿದ್ದಾರೆ ಈ ಚಿತ್ರರಂಗಕ್ಕೋಸ್ಕರ. ಇದು ಬರೀ ಚಿತ್ರರಂಗ ಬರೀ ಹೀರೋಗಳಿಂದ ನಿರ್ಮಾಣ ಆಗಿದ್ದಲ್ಲ, ಒಬ್ಬ ಲೈಟ್ ಬಾಯಿಂದ ಹಿಡಿದು ಪ್ರತಿಯೊಬ್ಬ ಇಂಜಿನಿಯರಿಂದ ಹಿಡಿದು ಎಲ್ಲರಿಂದ ನಿರ್ಮಾಣ ಆಗಿರೋದು. ಹಂಗಾಗಿ ಅವರೆಲ್ಲರ ಕೊಡುಗೆ. ಈಗ ಹಂಗೆ ನೋಡೋದು ಸಪೋರ್ಟಿಂಗ್ ಆರ್ಟಿಸ್ಟ್ಗಳಿಗೆ ಬಂದರೆ ನೀವು ಅಶ್ವಥ್ ಅವರಾಗ್ಬೋದು, ಬಾಲಣ್ಣ ಅವರಾಗ್ಬೋದು, ನರಸಿಂಹರಾಜ್ ಅವರಾಗ್ಬೋದು ಅಥವಾ ನಮ್ಮ ಜಯಂತಿ ಅವರಾಗ್ಬೋದು, ಲೀಲಾವತಿ ಅವರಾಗ್ಬೋದು, ಪಂಡ್ರಬಾಯಿ ಅವರಾಗ್ಬೋದು, ಇವರೆಲ್ಲ ಸೇರಿ ಕಟ್ಟಿರುವಂಥ ಈ ಚಿತ್ರರಂಗದಲ್ಲಿ ನಾವು ಈಗ ಬದುಕೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅಂದರೆ ನಾವು ಕಾಲಿಟ್ಟಿದ್ದೀವಿ, ಇದ್ರ ಜೊತೆಗೆ ಏನಿದೆ ನಮ್ಮ ಪುಣ್ಯ, ಅವರೆಲ್ಲ ಓಡಾಡಿರೋ ಜಾಗದಲ್ಲಿ ನಾವು ಓಡಾಡ್ತಿರೋದು ನಮ್ಮ ಪುಣ್ಯ. ಅಂಥದ್ದೊಂದು ಅವಕಾಶ ನನಗೆ ಸಿಕ್ಕಿದೆ, ನಾನು ಇವತ್ತು ಸಿನಿಮಾದಲ್ಲಿ ಇಲ್ಲಿವರೆಗೂ ಬಂದಿದ್ದೀನಿ ಅನ್ನೋದೆ ನನಗೆ ಖುಷಿ ಮತ್ತು ಒಂಥರ ಮ್ಯಾಜಿಕ್ ಅನಿಸ್ತದೆ ಅಷ್ಟೇ.
1: ಸಿನಿಮಾ ನೋಡೋರಂಥವ್ರಿಗೆ ಮತ್ತು ನಿಮ್ಮ ಹಾಡನ್ನು ಕೇಳುವಂಥವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ?
0: ನನ್ನ ಇಲ್ಲಿವರೆಗೂ ಮಾದೇಶ ಸಿನಿಮಾದಿಂದ ಏನು ಲವ್ ಇನ್ ಮಂಡ್ಯ ರಿಲೀಸ್ ಆಗ್ತಾಯಿದೆ, ಆಮೇಲೆ ರಾಕೆಟ್ ಅವ್ರಿಗೂ ತಂದು ನಿಲ್ಲಿಸಿದ್ರ, ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋರ್ಗೂ ತಂದು ನಿಲ್ಲಿಸಿದ್ರ ಅಂತಂದರೆ ನನ್ನನ್ನು ಬೆಳೆಸಿದ್ರ ಅಂತಂದರೆ ಬಹುಶಃ ಜನರ ಪ್ರೀತಿ ಬಗ್ಗೆ ಮತ್ತು ಕರ್ನಾಟಕದ ಜನದ ಬಗ್ಗೆ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್ಕೆ ಸಾಧ್ಯವೇ ಇಲ್ಲ. ಅವರು ವಿಶಾಲ ಹೃದಯಗಳು ಮತ್ತು ಹಾಗೇ ಬಹುಶಃ ನಮ್ಮಲ್ಲೇ ಮಾತ್ರ ಬಹುಶಃ ಅಂದರೆ ಇಂಡಿಯಾದಲ್ಲಿ ಬಹುಶಃ ಇಂಡಿಯಾದಲ್ಲಿ ಏನೋದಕ್ಕಿಂತ ಇಂಡಿಯಾದಲ್ಲೇ ಬಹುಶಃ ಈ ಥರ ಸಾಧ್ಯ ಆಗೋದು. ಅಂದರೆ ಹೀರೋ ಅನ್ನೋ ಕಲ್ಪನೆಯನ್ನು ಮೀರಿ ಜನ ಒಬ್ಬನ ಹೀರೋ ಮಾಡ್ತಾರೆ. ಅಂದರೆ ಹೀರೋ ಅಂದರೆ 5 ಇರಬೇಕು, 6 ಇರಬೇಕು, ಅವನು ಆ ಕಲರ್ ಇರಬೇಕು ಅಥವಾ ಈ ಕಲರ್ ಇರಬೇಕು, ಆ ಥರ ಡ್ಯಾನ್ಸ್ ಮಾಡಬೇಕು, ಈ ಥರ ಡ್ಯಾನ್ಸ್ ಮಾಡಬೇಕು ಅಥವಾ ಅದೇನೋ ಫೈಟಿಂಗ್ ಇರಬೇಕು ಅನ್ನೋ ಥರದ್ದೆಲ್ಲವನ್ನು ಮೀರಿ ಜನ ಇಷ್ಟಪಡೋದೇನೆಂದರೆ ಒಬ್ಬ ಸಾಧಾರಣ ಯುವಕನೂ ಕೂಡ ಹೀರೋ ಆಗಬೇಕಿಲ್ಲಿ, ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಹೀರೋ ಆಗಬೇಕಿಲ್ಲಿ ಅನ್ನೋದನ್ನು ನಮ್ಮ ಜನರ ಮನಸ್ಸಲ್ಲೇ ಇದೆ. ಅದು ಆ ಥರದ ಯೋಚನೆ ಮಾಡುವಂಥ ಶಕ್ತಿ ನಮ್ಮ ಜನಕ್ಕಿದೆ, ಅದು ಬ್ಯೂಟಿಫುಲ್ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ. ಹಂಗಾಗಿನೇ ಬಹುಶಃ ನಂತರದವರೆಲ್ಲ ಹೀರೋ ಆಗಕ್ಕೆ ಸಾಧ್ಯ. ಅಂದರೆ ಬೇಸಿಕ್ ಏನೂ ಇಲ್ಲದೇ ಸ್ಕ್ರ್ಯಾಚಿಂದ ಬಂದು. ಹಂಗಾಗಿ ನೋಡಿ, ಕನ್ನಡ ಇಂಡಸ್ಟ್ರಿನ ನಾವು ಕೆಟ್ಟದಾಗ ಮಾತಾಡ್ತಿರ್ತೀವಿ ಸುಮಾರು ಸಲ. ಈಗ ನಾನು ಬಂದಾಗ ನನಗೇನು ಇರಲಿಲ್ಲ, ಬಟ್ ನಾನು ಬಂದು ಹೀರೋ ಆಗಿ ಸ್ಟ್ಯಾಂಡ್ ಆಗಿದ್ದೀನಿ ಇವತ್ತು. ಇಡೀ ಇಂಡಸ್ಟ್ರಿ ಸಪೋರ್ಟ್ ಮಾಡಿದೆ ಅದಕ್ಕೆ, ಇಡೀ ಇಂಡಸ್ಟ್ರಿ ಅವ್ರ ಸಪೋರ್ಟ್ ಇದೆ, ಅದಿಲ್ಲದೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಂಡಸ್ಟ್ರಿ ಬಗ್ಗೆನೂ ಕೆಟ್ಟದಾಗ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ. ಹಾಗಾಗಿ

0: ಎಲ್ಲರೂ ಪಾಸಿಟಿವ್ ಆಗಿರ್ಬೋದು, ಯಾರು ಬೇಕಾದರೂ ಓಪನ್ ಅಪ್ ಬಂದು ಕೆಲಸ ಮಾಡ್ಬೋದು, ಎಲ್ರಿಗೂ ಒಳ್ಳೇದಾಗುತ್ತೆ. ಪ್ರತಿಭೆ ಇದ್ದವರು ಖಂಡಿತವಾಗ್ಲೂ ಮೇಲಕ್ಕೆ ಹೋಗ್ತಾರೆ ಅಂತ ನನ್ನ ಅನಿಸಿಕೆ.
1: ಸಿನಿಮಾ ನೋಡಬೇಕು ಅಂದರೆ ಬಹಳ ದೂರ ಹೋಗಬೇಕಾಗಿತ್ತು, ಅಂದರೆ ಪಟ್ಟಣಕ್ಕೆ ಹೋಗಬೇಕಾಗಿತ್ತು. ಅಂಥ ಟೈಮ್ನಲ್ಲಿ ನಿಮಗೆ ಸಂಗೀತವನ್ನು ಉಣಬಡಿಸಿದ್ದು ಆಕಾಶವಾಣಿ, ಟಿವಿ ಇರಲಿಲ್ಲ. ನಿಮ್ಗೆ ಹಾಡು ಕೇಳಬೇಕು ಅಂತಂದ್ರೆ ಆಕಾಶವಾಣಿನೇ ಅವಲಂಬಿಸಬೇಕಾಗಿತ್ತು. ಅಂತ ಆಕಾಶವಾಣಿ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ?
0: ಆಕಾಶವಾಣಿ ಜೊತೆಗೆ ಸಾಕಷ್ಟು ನೆನಪುಗಳಿದ್ದಾವೆ, ಯಾಕೆಂದರೆ ನಾವು ಕೇಳ್ತಾ ಇದ್ದು ಕೂಡ ಆಕಾಶವಾಣಿನೇ. ಯಾಕೆಂದರೆ ಹಾಡುಗಳು ಕೇಳಬೇಕು ಅಂದಾಗೆಲ್ಲ ನಾವು ಕೇಳಿಸ್ಕೊಳ್ತಾ ಇದ್ದು ಆಕಾಶವಾಣಿನೇ. ನನಗೆ ನೆನಪಿರುವಂಗೆ ಆ್ಯಕ್ಚುಲಿ ಸುಮಾರಷ್ಟು ಸೇಮ್ ವರ್ಡ್ಗಳು ನೆನಪಿದೆ ನನಗೆ. ಏನಂದರೆ ಈಗ ನೀವು ಹಾಡುಗಳನ್ನು ಪ್ರಸಾರ ಮಾಡೋದಕ್ಕೆ ಮುಂಚೆ ಹೆಸರುಗಳನ್ನು ಹೇಳ್ತಾಯಿದ್ರಿ, ಎಂ ರಂಗರಾವ್ ಅಂತ ಬರೋದು, ಸಂಗೀತ ವಿಜಯ ಭಾಸ್ಕರ್ ಅಂತ ಬರೋದು, ಈ ಥರದ್ದೆಲ್ಲ ನನಗೆ ನೆನಪಿದೆ. ಜೊತೆಗೆ ಸಾಕಷ್ಟು ಹಾಡುಗಳನ್ನು ಇದ್ರ ಮುಖಾಂತರನೇ ಕೇಳಿರೋದು ನಾನು. ಹಾಗಾಗಿ ಆಕಾಶವಾಣಿ ಬಹುಶಃ ಇವತ್ತಿಗೂ ರೀಚು ಬಹುಶಃ ಆಲ್ ಓವರ್ ಕರ್ನಾಟಕ ಇದೆ, ಯಾವ ಎಫ್ ಎಮ್ ಚಾನಲ್ಗಳು ಇಲ್ಲ, ಅಷ್ಟು ರೀಚ್ ಇದೆ ಇದಕ್ಕೆ. ಹಂಗ ಇದೊಂಥರ ಕ್ಲಾಸಿಕ್ ಚಾನಲ್ ಅಂತ ಹೇಳ್ಬೋದು. ಅಂದರೆ ಈಗ ಬೇರೆ ಎಲ್ಲ ಚಾನಲ್ಗಳಿಗಿಂತ ಯಾಕೆ ವಿಭಿನ್ನವಾಗಿರುತ್ತೆ ಅಂದರೆ, ಬಹುಶಃ ಇಲ್ಲಿ ನೀವು ಮಾಡುವಂಥ ಈಗ ನನ್ನ ಸ್ಮೃತಿ ಜೊತೆಗಿದೆ ಆಕಾಶವಾಣಿ. ಈಗ ನಾಟಕಗಳನ್ನು ಪ್ರಸಾರ ಮಾಡ್ತಾ ಇರ್ತೀರ, ಅದನ್ನು ಕೇಳ್ತಾ ಇರ್ತೀವಿ. ಅದ್ರ ಜೊತೆಗೆ ಏನೋ ಬಹುಶಃ ಮುಂಚೆ ಸಂಡೆ ಸಂಡೆ ಒಂದು ಸಿನಿಮಾ ಆಗ್ತಾ ಇದ್ರಿ ನೀವು.
1: ಈಗಲೂ ಬರುತ್ತೆ
0: ಅದು? ಈಗಲೂ ಬರ್ತಾ ಇದೆಯಲ್ಲೋ ಗೊತ್ತಿಲ್ಲ.
1: ಈಗಲೂ ಬರುತ್ತೆ
0: ಕಾಕೆ ಬರ್ತಿತ್ತು ಅದು, ನಂಗೆ ನಾವು ಕಾಯ್ತಾ ಇದ್ವಿ ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ.
1: ಸೌಂಡ್ ಟ್ರ್ಯಾಕ್
0: ಸಂಡೆ ಹಾಕೊಂಡು ಎಲ್ಲರೂ ಮನೆಯವರೆಲ್ಲರಲ್ಲ ಇಡೀ ಹಳ್ಳಿನೇ ಕಾಯ್ತಿತ್ತು ಆ ಸಿನಿಮಾ ಬರುತ್ತೆ ಅಂತ, ಅದನ್ನು ಕೇಳೋದಕ್ಕೋಸ್ಕರ. ಆ ಥರದ ಒಂದು ಸಂದರ್ಭ ಇತ್ತು. ಹಾಗಾಗಿ ಆಕಾಶವಾಣಿ ಯಾವತ್ತು ಕ್ಲಾಸಿಕ್. ಬಹುಶಃ ನಾನು ಇಲ್ಲಿಗೆ ಬಂದಿರೋದು ಕೂಡ ಐ ಆಮ್ ವೆರಿ ಹ್ಯಾಪಿ, ಯಾಕೆಂದರೆ ಆಕಾಶವಾಣಿನಲ್ಲಿ ನಂದೊಂದು ವಾಯ್ಸ್ ರೆಕಾರ್ಡ್ ಆಗ್ತಿದೆ ಅಂದರೆ ಐ ಆಮ್ ವೆರಿ ಹ್ಯಾಪಿ. ಆಕಾಶವಾಣಿನಲ್ಲಿ ಎಷ್ಟೋ ಸಲ ಕೇಳಿಸ್ಕೊಂಡಿದ್ದೀವಿ, ನಾನೇ ಬಂದು ಇಲ್ಲಿ ಕೂತಿದ್ದೀನಿ ಅಂದರೆ ಇವತ್ತು ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳ್ಬೋದು.
1: ಸತೀಶ್ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಾಟಕ ರಂಗದ ಒಂದು ಪ್ರಯಾಣ ಮತ್ತು ಸಿನಿಮಾ ರಂಗದ ಪ್ರಯಾಣ, ಜೊತೆಗೆ ನಿಮ್ಮ ಹಳ್ಳಿಯ ಒಂದು ಬಾಲ್ಯದ ನೆನಪಿನ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಪ್ರಸ್ತುತಪಡಿಸಿದ್ದೀರಾ, ಇದಕ್ಕಾಗಿ ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ನಮ್ಮ ಈ ವಿವಿಧ ಭಾರತಿ ಪರವಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇಡೀ ಸಿಬ್ಬಂದಿಗೆ, ನಿಮಗೆ ಮತ್ತು ಈ ಥರದೊಂದು ಅವಕಾಶ ಮಾಡಿಕೊಟ್ಟು ನಾನು ಕರೆಸಿದ್ದಕ್ಕೆ. ಬಹುಶಃ ನಿಮ್ಮ ದೊಡ್ಡತನ ಅಂತ ಹೇಳ್ಬೋದು ಅದು, ನನ್ನನ್ನು ಚಾಯ್ಸ್ ಮಾಡಿಕೊಂಡಿದ್ದು. ಹಾಗಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.

ಬೆಳ್ಳಿ ಬದುಕು ಕಾರ್ಯಕ್ರಮದಲ್ಲಿ ಇದುವರೆಗೆ ನಟ ನೀನಾಸಂ ಸತೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಎಂ ಶಿವರಾಮ್. ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 9 ಗಂಟೆ ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಸ್ಟುಡಿಯೋ ಸಮಯ ಸರಿಯಾಗಿ 9:15:32. ಇನ್ನು ಮುಂದೆ ಕಾರ್ಯಕ್ರಮ ಹಿಂದಿ ಮೆಲೋಡೀಸ್. ಭಾನುವಾರದ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಘಾತಿ ವಿವಿಧ ಭಾರತಿ. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ರಾತ್ರಿ 10 ಗಂಟೆಯವರೆಗೆ ಇಂಪಾದ ಹಿಂದಿ ಚಿತ್ರಗೀತೆಗಳು ನಿಮಗಾಗಿ. ಹಾಗಾದರೆ ಕಾರ್ಯಕ್ರಮವನ್ನು ಆರಂಭಿಸೋಣ ಆಂಧಿ ಚಿತ್ರದ ಹಾಡಿನೊಂದಿಗೆ. ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗೀತೆ ಇದು.

ಲತಾ ಮಂಗೇಶ್ಕರ್, ಕಿಶೋರ್ ಕುಮಾರ್ ಮತ್ತು ಮೊಹಮ್ಮದ್ ರಫಿ ಅವರ ಧ್ವನಿಗಳಲ್ಲಿ ಕೇಳಿದ್ರಿ ದೂಸ್ರಾ ಆದ್ಮಿ ಚಿತ್ರದ ಹಾಡನ್ನು. ಮಜ್ರೂ ಅವರ ರಚನೆಗೆ ರಾಜೇಶ್ ರೋಷನ್ ಅವರ ಸಂಗೀತವಿತ್ತು. ಈಗ ಶೋರ್ ಚಿತ್ರದ ಹಾಡು, ಲತಾ ಮಂಗೇಶ್ಕರ್, ಮುಖೇಶ್ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತವಿದೆ. ಸಂತೋಷ್ ಆನಂದ್ ಅವರು ರಚಿಸಿದ ಗೀತೆ ಇದು.

ಆರ್ ಡಿ ಬರ್ಮನ್ ಅವರ ಸಂಗೀತವಿದ್ದ ಗುಲ್ಜಾರ್ ಅವರ ರಚನೆಯನ್ನ ಕೇಳಿದ್ರಿ. ಹಾಡಿದವರು ಲತಾ ಮಂಗೇಶ್ಕರ್. ಆಂದಿ ಚಿತ್ರದ ಹಾಡು ಇದಾಗಿತ್ತು. 9:15 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಆನಂದ್ ಬಕ್ಷಿ ಅವರು ರಚಿಸಿರುವ ಆರ್ ಡಿ ಬರ್ಮನ್ ಅವರ ಮತ್ತೊಂದು ಗೀತೆ ಅಜ್ನಬಿ ಚಿತ್ರದಿಂದ ಹಾಡಿದ್ದಾರೆ ಕಿಶೋರ್ ಕುಮಾರ್.

ಕಿಶೋರ್ ಕುಮಾರ್ ಅವರು ಹಾಡಿದ ಜಾನೆಮನ್ ಚಿತ್ರದ ಶೀರ್ಷಿಕೆ ಹಾಡು ಮೂಡಿಬಂತು. ಆನಂದ್ ಬಕ್ಷಿ ಅವರ ರಚನೆಗೆ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರ ಸಂಗೀತವಿತ್ತು. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳು ಇಷ್ಟ ಅದು ಅಂತ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶ ಕಳಿಸ್ಕೊಟ್ರೆ ಸೌಭಾಗ್ಯ ಅವರ ಸಂದೇಶ ಬಂದಿದೆ. ರಾಜಾನು ಕುಂಟೆಯಿಂದ ಕೌಸಲ್ಯ ಅವರು ಬನಶಂಕರಿಯಿಂದ ಸಂದೇಶ ಕಳಿಸ್ಕೊಟ್ರೆ ತೀರ್ಥೇಶ್ ಅವರ ಸಂದೇಶ ಚನ್ನಪಟ್ಟಣದಿಂದ ಬಂದಿದೆ. ನಾಗರತ್ನ ಅವರು ರಾಜಾಜಿನಗರದಿಂದ, ಹಾಗೆ ಲಿತೀಶಾ, ಅಂಜನಪ್ಪ, ಮಲಮಾಚನಹಳ್ಳಿ, ಸಿಡ್ಲಘಟ್ಟ ಇಲ್ಲಿಂದ ಸಂದೇಶ ಕಳಿಸ್ಕೊಟ್ರೆ ರಾಣಿ ಅವರು ಹಳೆಬೀಡಿನಿಂದ ಸಂದೇಶ ರವಾನಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಹವಾಸ್ ಚಿತ್ರದ ಹಾಡನ್ನ ಕೇಳೋಣ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿರುವ ಈ ಗೀತೆಯನ್ನ ಬರೆದವರು ಸಾವನ್ ಕುಮಾರ್, ಉಷಾ ಖನ್ನಾ ಅವರ ಸಂಗೀತ ಈ ಗೀತೆಗಿದೆ.

0: ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಇಂಪಾದ ಹಿಂದಿ ಗೀತೆಗಳನ್ನು ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
2: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
1: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
2: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
1: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಿಂದಿ ಹಾಡುಗಳು ಇಷ್ಟ ಅದು ಅಂತ ವರಲಕ್ಷ್ಮಿ ಅವರು ಪೀಣ್ಯದಿಂದ ಸಂದೇಶ ಕಳಿಸ್ಕೊಟ್ರೆ, ಸತೀಶ್ ಅವರ ಸಂದೇಶ ಬಂದಿದೆ ಉಡುಪಿಯಿಂದ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ದೇಶದ ಪ್ರಗತಿಯಲ್ಲಿ ಯುವ ಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ನಾಳೆ ಕುನೋ ರಾಷ್ಟೀಯ ಉದ್ಯಾನವನದಲ್ಲಿ ಎರಡು ಚಿರತೆಗಳನ್ನು ಕಾಡಿಗೆ ಬಿಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು 2022 ಸೆಪ್ಟೆಂಬರ್ನಲ್ಲಿ ನಮೀಬಿಯಾದಿಂದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ತಂದ 8 ಚಿರತೆಗಳನ್ನು ಪರಿಚಯಿಸುವ ಮೂಲಕ ಪ್ರಾಜೆಕ್ಟ್ ಚೀತಾಗೆ ಚಾಲನೆ ನೀಡಿದ್ದರು. ಮಿಜೋರಾಂನ ಕೌರ್ಥಾ ಉತ್ತರ ಗ್ರಾಮ ಪಂಚಾಯಿತಿಯು ಸುಸ್ಥಿರ ಗ್ರಾಮೀಣ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಯಲ್ಲಿನ ತನ್ನ ಕೆಲಸಕ್ಕಾಗಿ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ 2025 ಸ್ವಚ್ಛ ಮತ್ತು ಹಸಿರು ಪಂಚಾಯತ್ ವಿಭಾಗದ ಅಡಿಯಲ್ಲಿ ರಾಷ್ಟೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದೆ. ಈಶಾನ್ಯ ಸಿಂಗಾಪುರದ ನೀ ಸೂನ್ ಸಾರ್ವಜನಿಕ ವಸತಿ ಎಸ್ಟೇಟ್ನಲ್ಲಿ ನಡೆದ ಉತ್ಸವದ ಸಂದರ್ಭದಲ್ಲಿ ಹಾಡುಗಳು, ನೃತ್ಯಗಳು ಮತ್ತು ಸಂಗೀತ ಪ್ರದರ್ಶನಗಳಿಗೆ ಬಹುಮಾನವಾಗಿ ಭಾರತದ ವಿವಿಧ ರಾಜ್ಯಗಳ ಮಾವಿನ ಹಣ್ಣುಗಳನ್ನು ನೀಡಲಾಯಿತು. ಸಿಂಗಾಪುರದಲ್ಲಿ ಭಾರತದ ಹೈಕಮಿಷನ್ ಈ ತಿಂಗಳು ಆಯೋಜಿಸಿದ ಎರಡನೇ ಮಾವಿನ ಪ್ರಚಾರ ಕಾರ್ಯಕ್ರಮ ಇದಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸಮೀಪದ ಯರ್ತಿಗಾನಹಳ್ಳಿ ಗ್ರಾಮದಲ್ಲಿ ಹಲವು ದಿನಗಳಿಂದ ಸೂರಿಲ್ಲದೆ ಸರ್ಕಾರಿ ಶಾಲೆ ಹಾಗೂ ತಂಗುದಾಣಗಳಲ್ಲಿ ವಾಸಿಸುತ್ತಿದ್ದ ನಿರಾಶ್ರಿತ ಮಹಿಳೆಗೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಕ್ಕಪಡೆ ತಂಡ ಮಾನವೀಯ ನೆರವು ನೀಡಿದ್ದು ಶಾಶ್ವತ ಆಶ್ರಯ ಒದಗಿಸಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 166 ರನ್ ಗಳಿಸಿದೆ. ಗೆಲುವಿನ ಗುರಿ ಬೆನ್ನತ್ತಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇತ್ತೀಚಿನ ವರದಿ ಬಂದಾಗ 5 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 39 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇನ್ನು ಮುಂದೆ ಕಾರ್ಯಕ್ರಮ ಪ್ರೇಮ ನಿನಾದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸ್ಟುಡಿಯೋ ಸಮಯ ಸರಿಯಾಗಿ 10:03:12. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ರಾತ್ರಿ 11 ಗಂಟೆಯವರೆಗೆ ಇಂಪಾದ ಪ್ರೇಮ ಗೀತೆಗಳು ನಿಮಗಾಗಿ. ಜೊತೆಗೆ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ತಾಯಿ ಪ್ರೀತಿ ಕುರಿತಂತೆ ಕೂಡ ಮಾತಾಡೋಣ. ಅಮ್ಮ ಅನ್ನೋ ಪದದಲ್ಲಿ ಸುಂದರವಾದ ಭಾವನೆ ಇದೆ, ಒಂಥರ ಆಪ್ಯಾಯಮಾನ ಇದೆ. ಅಮ್ಮ ಅನ್ನೋ ಪದ ಹೇಳೋದಕ್ಕೆ ಏನೋ ಒಂಥರ ಖುಷಿ, ಹಿಗ್ಗು, ಸಂಭ್ರಮ, ಸಡಗರ, ಸಂತೋಷ ಎಲ್ಲ ಆಗುತ್ತೆ. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹುವ ಮಮತಾಮಯಿ ತಾಯಿಗೆ ಈ ಪ್ರಪಂಚದಲ್ಲಿ ಯಾರೂ ಸರಿಸಾಟಿನೇ ಇಲ್ಲ.

ರಾಜೇಶ್ ಕೃಷ್ಣನ್ ಅವರು ಹಾಡಿದ ನನ್ನವಳು ನನ್ನವಳು ಚಿತ್ರದ ಶೀರ್ಷಿಕೆ ಹಾಡು ಮೂಡಿ ಬಂತು. ಪ್ರಶಾಂತ್ ರಾಜ್ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆಯನ್ನ ಬರೆದವರು ಕೆ ಕಲ್ಯಾಣ್. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಇಂಪಾದ ಪ್ರಣಯ ಗೀತೆಗಳೊಂದಿಗೆ ನಾವು ಸಾಕ್ತಾ ಇದ್ದೀವಿ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ತಾಯಿ ಪ್ರೀತಿ ಕುರಿತಂತೆ ಮಾತಾಡ್ತಿದ್ದೀವಿ. ಜಗತ್ತನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಿಗೂ ಮಿಗಿಲಾದವಳು, ಜಗತ್ತಿನ ಯಾವ ಪದಪುಂಜಗಳಿಗೂ ವರ್ಣನೆಗೆ ಸಿಗದವಳು, ಅಕ್ಕರೆಯ ಅಪ್ಪುಗೆಯಲ್ಲಿ ಬಂಧಿಸಿಡುವವಳು, ಪ್ರೀತಿಯ ಅಮೃತಧಾರೆ ಎರೆಯುವವಳು.

ಆರ್ ಎನ್ ಜಿ ಗೋಪಾಲ್ ಅವರು ರಚಿಸಿದ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿದ್ದ ನೀ ಬರೆದ ಕಾದಂಬರಿ ಚಿತ್ರದ ಹಾಡನ್ನ ಕೇಳಿದ್ರಿ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಪ್ರೇಮ ದಿನದ ಕಾರ್ಯಕ್ರಮದಲ್ಲಿ ಇಂಪಾದ ಪ್ರಣಯ ಗೀತೆಗಳ ಜೊತೆ ಸಾಕ್ತಾ ಇದ್ದೀವಿ. 10:14:15 ಪ್ರೇಮ ದಿನದ ಕಾರ್ಯಕ್ರಮದಲ್ಲಿ ಅಮ್ಮನ ಪ್ರೀತಿಯ ಕುರಿತಂತೆ ಮಾತಾಡ್ತಿದ್ದೀವಿ. ಅಮ್ಮ ಎಂಬ ಎರಡಕ್ಷರದಲ್ಲಿ ಅದೇನೋ ಪುಳಕ ಪ್ರೀತಿಯ ಸವಿ ಇದೆ. ವರ್ಣಿಸಲು ಅಸಾಧ್ಯವಾದ ಸೆಳೆತ ಇದೆ. ಬಣ್ಣನಿಗೆ ಸಿಗದ ಹರುಷ ಇದೆ. ನೋವಿನಲ್ಲೂ ಸಾಂತ್ವನ ಕೊಡುವ ಶಕ್ತಿ ಇದೆ.

ಎಲ್ಲ ಬಾಂಧವ್ಯ ಸಂಬಂಧಗಳನ್ನು ಮೀರಿದವಳು ತಾಯಿ. ತಾನು ಎಲ್ಲ ಕಡೆ ಇರಲಾರೆ ಅನ್ನೋ ಕಾರಣಕ್ಕಾಗಿ ದೇವರು ತಾಯಿಯನ್ನು ಸೃಷ್ಟಿಸಿದ ಎಂಬ ಮಾತನ್ನು ಅಕ್ಷರಶಃ ರುಜುವಾತು ಮಾಡಿಕೊಟ್ಟವಳು. ಹೆಜ್ಜೆ ಇಡಲು ಕಲಿಸಿದವಳು, ಕೈತುತ್ತು ನೀಡಿದವಳು, ಕರುಳ ಕುಡಿಯ ಜೀವನಕ್ಕಾಗಿ ತನ್ನ ಜೀವವನ್ನು ಸವಿಸಿದವಳು. ಕಂದನ ಪ್ರತಿ ಯಶಸ್ಸಿನಲ್ಲೂ ಆಕೆಯ ಪಾಲಿದೆ, ಪ್ರತಿ ಕಷ್ಟದಲ್ಲೂ ಆಕೆಯ ಸಾಂತ್ವನವಿದೆ.

ಎಸ್ ಜಾನಕಿ ಅವರು ಹಾಡಿದ ಒಲವು ಗೆಲುವು ಚಿತ್ರದ ಹಾಡನ್ನ ಕೇಳಿದ್ರಿ. ಜಿ ಉದಯಶಂಕರ್ ಅವರು ಬರೆದ ಹಾಡಿಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಕಾಲ ಬದಲಾಗಬಹುದು, ಮಕ್ಕಳು ಬದಲಾಗಬಹುದು, ಆದರೆ ತಾಯಿ ಮತ್ತು ಆಕೆಯ ಪ್ರೀತಿ ಎಂದಿಗೂ ಬದಲಾಗೋದಿಲ್ಲ. ಅವಳ ಪ್ರೀತಿ ಅನ್ನೋದು ಎಂದೂ ಬತ್ತದ ಕಡಲಿದ್ದಂತೆ. ತನ್ನ ಮಗು ವಿಕಲಚೇತನ್ನೇ ಆಗಿರಲಿ, ಬುದ್ಧಿಮಾಂದ್ಯನೇ ಆಗಿರಲಿ, ಇಡೀ ಸಮಾಜವೇ ಆತನನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡಲಿ, ಆದರೆ ತಾಯಿಯ ಮಮತೆ ಕಿಂಚಿತ್ತು ಕಡಿಮೆಯಾಗದು. ಅದಕ್ಕಾಗಿಯೇ ಅವಳು ದೇವರಿಗೆ ಸಮಾನಳು.

ಬಂಗಾರದ ಜಿಂಕೆ ಚಿತ್ರದ ಹಾಡನ್ನು ಕೇಳಿದ್ರೆ ದೊಡ್ಡರಂಗಿಗೌಡ ಅವರ ರಚನೆಗೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿತ್ತು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ತಪ್ಪು ಮಾಡಿದಾಗ ತಿದ್ದಿ, ಒಳಿತು ಮಾಡಿದಾಗ ಬೆನ್ನು ತಟ್ಟಿ, ಸಮಾಜದಲ್ಲಿ ತನ್ನ ಮಕ್ಕಳಿಗೊಂದು ಸ್ಥಾನ ಸಿಗುವಂತೆ ಮಾಡುವವಳು ತಾಯಿ. ಆಕೆಗಿಂತ ಮಿಗಿಲಾದ ಬಂಧುವಿಲ್ಲ, ಆಕೆಗೆ ಸಮಾನವಾದ ಗುರು ಇಲ್ಲ, ಮಾರ್ಗದರ್ಶಕರಿಲ್ಲ. ಮಕ್ಕಳು ತನ್ನನ್ನು ಕಡೆಗಣಿಸಿದರೂ ಕೂಡ ಆಕೆ ಎಂದಿಗೂ ಅವರನ್ನು ಕಡೆಗಣಿಸೋದೇ ಇಲ್ಲ. ಅದಕ್ಕಾಗಿಯೇ ಜಗತ್ತು ಆಕೆಯನ್ನು ಭೂಮಿಗೆ ಹೋಲಿಕೆ ಮಾಡುತ್ತೆ, ದೇವರಿಗೆ ಹೋಲಿಕೆ ಮಾಡುತ್ತೆ, ಪ್ರಕೃತಿಗೆ ಹೋಲಿಕೆ ಮಾಡಲಾಗುತ್ತೆ.

ಆಟು ರಾಜ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಇದು. ಜಿ ಉದಯ ಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. 10:37:04 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ತಾಯಿಯ ಪ್ರೀತಿಯ ಕುರಿತಂತೆ ಮಾತಾಡ್ತಿದ್ದೀವಿ. ಮಾತೃದೇವೋ ಭವ ಎನ್ನುವ ನಮ್ಮ ಸಂಸ್ಕೃತಿಯಲ್ಲಿ ತಾಯಿಗೆ ವಿಶೇಷವಾದಂತಹ ಗೌರವ ಇದೆ. ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು ಅಂತ ನಂಬದವರು ನಾವು. ತಾಯಿ ಮತ್ತು ತಾಯಿತನವನ್ನು ಸಂಭ್ರಮಿಸುವುದಕ್ಕೆ ನಮಗೆ ಯಾವುದೇ ವಿಶೇಷ ದಿನದ ಅಗತ್ಯ ಇಲ್ಲ. ಪ್ರತಿದಿನವೂ ನಮಗೆ ತಾಯಿಯ ದಿನ. ಆಕೆಯ ನೆನಪು, ಸಾನ್ನಿಧ್ಯ, ಮಾರ್ಗದರ್ಶನ ಇಲ್ಲದೆ ನಮಗೆ ಒಂದು ದಿನ ಕಳೆಯೋದಕ್ಕೂ ಕೂಡ ಅಸಾಧ್ಯ. ಆಕೆಯ ಜೀವನವೇ ನಮಗೆ ಸ್ಫೂರ್ತಿಯ ಸೆಲೆ. ಆಕೆ ಹಾಕಿಕೊಟ್ಟ ಸಂಸ್ಕಾರದಲ್ಲಿ ನಡೆದರೆ ಪ್ರತಿದಿನವೂ ತಾಯಿಯ ದಿನವೇ.

ಕೆ ಕಲ್ಯಾಣ್ ಅವರು ಗೀತೆಯನ್ನು ರಚಿಸಿ ಸಂಗೀತ ನೀಡಿದ ಕದಂಬ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ. ಸ್ಟುಡಿಯೋ ಸಮಯ ಸರಿಯಾಗಿ 10:47:02. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಇಂಪಾದ ಪ್ರಣಯ ಗೀತೆಗಳ ಜೊತೆಗೆ ನಾವು ಸಾಕ್ತಾ ಇದ್ವಿ. ಈ ಜಗತ್ತಿನಲ್ಲಿ ತಾಯಿಯ ಪ್ರೀತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಯಾವುದೇ ಷರತ್ತು, ನಿರೀಕ್ಷೆ, ಅಪೇಕ್ಷೆಗಳಿಲ್ಲದ ಪ್ರೀತಿ ಅಂದರೆ ಅದು ತಾಯಿ ಪ್ರೀತಿ. ಅದರಲ್ಲೂ ಆಕೆಯ ತ್ಯಾಗ ಮತ್ತು ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ದೇವರು ಎಲ್ಲ ಕಡೆ ವಾಸಿಸೋದಕ್ಕೆ ಸಾಧ್ಯ ಇಲ್ಲ, ಹೀಗಾಗಿ ತಾಯಿಯನ್ನು ಸೃಷ್ಟಿಸಿದ ಅಂತ ಹೇಳಲಾಗುತ್ತೆ. ಈ ಮಾತು ಖಂಡಿತ ನಿಜ. ತನ್ನ ಕುಟುಂಬ, ಮುಖ್ಯವಾಗಿ ತನ್ನ ಮಕ್ಕಳ ಒಳಿತಿಗಾಗಿ ಎಂತಹ ತ್ಯಾಗಕ್ಕೂ ಹಾಗೂ ಯಾವುದೇ ಸವಾಲನ್ನು ಎದುರಿಸಲು ಸಿದ್ಧಳಿರುವ ಅಮ್ಮ ನಿಜಕ್ಕೂ ದೇವರ ಪ್ರತಿರೂಪವೇ ಸರಿ. ಇಂಥ ತಾಯಿಯ ಋಣ ತೀರಿಸಲು ಸಾಧ್ಯ ಇಲ್ಲ, ಆಕೆಯ ಪ್ರೀತಿ ಮಮತೆಗೆ ಬೆಲೆ ಕಟ್ಟಲು ಕೂಡ ಸಾಧ್ಯ ಇಲ್ಲ.

ಜೋಡಿ ಹಕ್ಕಿ ಚಿತ್ರದ ಹಾಡನ್ನ ಕೇಳಿದ್ರಲ್ಲ. ಎಲ್ ಎನ್ ಶಾಸ್ತ್ರಿ ಅವರು ಹಾಡಿದ ಗೀತೆ, ಗೀತೆ ಬರೆದು ಸಂಗೀತ ನೀಡಿದ್ದು ವಿ ಮನೋಹರ್. ಪ್ರೇಮ ನಿನಾದ ಕಾರ್ಯಕ್ರಮದ ಮುಂದಿನ ಹಾಡು ಖುಷಿ ಚಿತ್ರದ್ದು. ಶ್ರೀನಿವಾಸ್ ಮತ್ತು ಚಿತ್ರ ಅವರು ಹಾಡಿರುವ ಈ ಗೀತೆಯನ್ನ ಬರೆದವರು ವಿ ಮನೋಹರ್.

0: ನಮ್ಮ ದಿನಚರಿಯಲ್ಲಿ ಅಡುಗೆಯ ರುಚಿಯಲ್ಲಿ ಮಾತಿನ ಮಮತೆಯಲ್ಲಿ ಉಸಿರಿನ ಏರಿಳಿತದಲ್ಲೂ ತಾಯಿಯ ಪ್ರೀತಿ ಅಡಗಿದೆ. ಗುರಿಯಿಲ್ಲದ ಬದುಕಿನಲ್ಲಿ ದಾರಿ ತೋರಿಸುವ ಬೆಳಕು ಅವಳು. ನಾವು ಕಾಣುವ ಪ್ರತಿಯೊಂದು ಸಂತೋಷದ ಹಿಂದೆ ಅವಳ ತ್ಯಾಗದ ನೆರಳು ಇದ್ದೇ ಇರುತ್ತೆ. ಇಂದು ನಾವು ಕಂಡ ನಲಿವು, ಗೆದ್ದ ಯಶಸ್ಸು, ಬದುಕಿನ ಪ್ರತಿಯೊಂದು ಹೆಜ್ಜೆಯು ತಾಯಿಯ ದೊಡ್ಡ ಕಾಣಿಕೆಯೇ ಸರಿ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಇಂಪಾದ ಪ್ರಣಯ ಗೀತೆಗಳು ಮೂಡಿ ಬಂದವು, ಜೊತೆಗೆ ತಾಯಿ ಪ್ರೀತಿಯನ್ನು ಕುರಿತಂತೆ ಮಾತಾಡಿದ್ವಿ. ಸಾಕಷ್ಟು ಜನರು ಕಾರ್ಯಕ್ರಮವನ್ನು ಇಷ್ಟಪಟ್ಟು ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ಯಾರ್ಯಾರು ಸಂದೇಶ ರವಾನಿಸಿದ್ದೀರೋ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ.
1: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ, ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ.
2: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
1: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನು ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತೆಲಂಗಾಣದಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಮೂಲಸೌಕರ್ಯ ಮತ್ತು ಕೈಗಾರಿಕಾ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಸಿ ಜೋಸೆಫ್ ವಿಜಯ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಜನರ ಜೀವನವನ್ನು ಸುಧಾರಿಸಲು ಕೇಂದ್ರ ಸರ್ಕಾರ ತಮಿಳುನಾಡು ಸರ್ಕಾರದೊಂದಿಗೆ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ದಕ್ಷಿಣ ಆಫ್ರಿಕಾದಲ್ಲಿರುವ ಭಾರತದ ಹೈಕಮಿಷನರ್ ಪ್ರಭಾತ್ ಕುಮಾರ್ ಅವರು ಕೇಪ್ ಟೌನ್ನ ರಾಯಲ್ ಅಬ್ಸರ್ವೇಟರಿನಲ್ಲಿ ನಡೆದ ಸಮಾರಂಭದಲ್ಲಿ ಭಾರತದ ಖಗೋಳ ವಿಜ್ಞಾನ ಮತ್ತು ಖಗೋಳ ಭೌತಶಾಸ್ತ್ರದ ಅಂತರ ವಿಶ್ವವಿದ್ಯಾಲಯ ಕೇಂದ್ರದ ಬ್ಯಾನರ್ ಅನ್ನು ದಕ್ಷಿಣ ಆಫ್ರಿಕಾದ ಖಗೋಳ ವೀಕ್ಷಣಾಲಯಕ್ಕೆ ಅಧಿಕೃತವಾಗಿ ಹಸ್ತಾಂತರಿಸಿದರು. ಇದು ಎರಡೂ ದೇಶಗಳ ನಡುವಿನ ಸುದೀರ್ಘ ವೈಜ್ಞಾನಿಕ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವುದನ್ನು ಸೂಚಿಸುತ್ತದೆ. ಬೆಂಗಳೂರು ಬೀದರ್ ಬೆಂಗಳೂರು ಕಲಬುರಗಿ ನಡುವಿನ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ರೈಲ್ವೆ ಮಂಡಳಿ ಅನುಮೋದನೆ ನೀಡಿದೆ. ಬೆಂಗಳೂರು ಬೀದರ್ ನಡುವಿನ 16559 ರೈಲು ಮೇ 15 ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಸರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ರಾತ್ರಿ 9:15 ಹೊರಡಲಿದ್ದು ಮಾರನೇ ದಿನ ಮಧ್ಯಾಹ್ನ 12:15 ಬೀದರ್ ತಲುಪಲಿದೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಪೊಲೀಸ್ ಠಾಣೆಯ ಮೇಲೆ ನಡೆದ ಆತ್ಮಾಹುತಿ ದಾಳಿಯಲ್ಲಿ 15 ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ದು ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಪೊಲೀಸ್ ಠಾಣೆ ಸಮೀಪಿಸುತ್ತಿದ್ದ ಸ್ಫೋಟಕ ತುಂಬಿದ ವಾಹನದ ಮೇಲೆ ಭದ್ರತಾ ಸಿಬ್ಬಂದಿ ಗುಂಡು ಹಾರಿಸಿದಾಗ ಭಾರೀ ಸ್ಫೋಟ ಸಂಭವಿಸಿದೆ ಎಂದು ಸ್ಥಳೀಯ ಪೊಲೀಸರು ತಿಳಿಸಿದ್ದಾರೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 166 ರನ್ ಗಳಿಸಿತ್ತು. ಗೆಲುವಿನ ಗುರಿ ಬೆನ್ನತ್ತಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇತ್ತೀಚಿನ ವರದಿ ಬಂದಾಗ 15 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 118 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಕ್ಕೆ ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ, ಜೈ ಹಿಂದ್.